ಆಕಾಶವಾಣಿಯ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ ಆಗಿದೆ 5:58:40 ಇಂದಿನ ಪಂಚಾಂಗ ಶಕ ವರ್ಷ 1947 ಶುಕ್ಲ ಪಕ್ಷ ಜ್ಯೇಷ್ಠ ಮಾಸದ ತ್ರಯೋದಶಿಯ ಭಾನುವಾರದ ದಿನವಾದ ಇಂದು ದಿನಾಂಕ 12 ಜುಲೈ 2026. ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ.

ಸಮಯ 6:53 ಎಲ್ಲರಿಗೂ ಶುಭೋದಯ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಇಂದು ಇವತ್ತಿನ ನೋಡಿ ಮೋತನ ನೋಡೋದಾದರೆ, ಜೀವನ ಎಷ್ಟು ವಿಚಿತ್ರ ಅಂದರೆ ಎಲ್ಲೋ ಇದ್ದವರನ್ನ ಪರಿಚಯ ಮಾಡಿಸುತ್ತೆ, ಆಮೇಲೆ ಅವರ ಬರೀ ಅವರ ನೆನಪುಗಳನ್ನು ಮಾತ್ರ ಉಳಿಸಿ ದೂರ ಮಾಡುತ್ತೆ. ಎಷ್ಟು ವಿಚಿತ್ರ ಅಲ್ವಾ? ನೆನಪುಗಳೊಟ್ಟಿಗೆ ಸಾಗ್ತಾ ಇಂದಿನ ಕಾರ್ಯಕ್ರಮಗಳನ್ನು ಆರಂಭ ಮಾಡ್ತಾ ಇದ್ದೀನಿ. ಕೇಳ್ತಾರೆ, ಇದು FM ರೈನ್ಬೋ 101.3 ಕನ್ನಡ ಗಮನಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
2: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
3: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
2: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
3: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ

ಸಮಯ ಆಗಿದೆ 6:35 ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಗಮನಬಿಲ್ಲು. ನಿಮ್ಮ ಜೊತೆಯಾಗ್ತಾ ಇರೋದು ಇಂದಿನ ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆ ಇರ್ತೀನಿ ನಾನು, ನಿಮ್ಮ ಆರ್ಜಿ ಪ್ರಿಯಾಂಕ. ನಾದಾರ್ಜನೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ನಾವೆಲ್ಲ ಏನು ಮಾಡ್ತೀವಿ, ದಿನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದಿನನಿತ್ಯದ ದಿನ ಮಾಡೋ ಕೆಲಸಗಳನ್ನೆಲ್ಲ ಮುಗಿಸಿ ನಂತರ ಸ್ನಾನ ಮಾಡಿ ಮೊದಲು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ನಮ್ಮನ್ನು ನಮ್ಮವರನ್ನು ಕಾಪಾಡು, ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸಿರಲಿ ಅಂತ ಬೇಡ್ಕೋತೀವಿ. ಒಂದು ಪಾಸಿಟಿವ್ ಎನರ್ಜಿ ಯಾವಾಗಲೂ ಇರಲಿ ಅನ್ನೋದು ಇದರ ಹಿಂದಿನ ಉದ್ದೇಶ ಹಾಗೂ ಎಲ್ಲರ ಆಶಯ. ಇಂದಿನ ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ನೆಲೆಸಿರುವ ನಾಟ್ಯ ಗಣಪತಿಯ ಕುರಿತಾಗಿ ಮಾತಾಡ್ತಾ ಸಾಗೋಣ. ಅಲ್ಲಿನ ಮಾಹಿತಿಗಳನ್ನು ನೀಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀನಿ ನಾನು, ನಿಮ್ಮ ಆರ್ಜಿ ಪ್ರಿಯಾಂಕ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಗಮನಬಿಲ್ಲು. ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಜಾನಕಿಯವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ವಿಜಯ ನಾರಸಿಂಹ, ಸಂಗೀತ ಸಂಯೋಜನೆ ಎಂ ರಂಗರಾವ್.

ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗದೇ ಇರೋ ಯಕ್ಷಗಾನ ವೇಷಭೂಷಣದ ಧರಿಸಿರುವಂತಹ ನಾಟ್ಯ ಗಣಪತಿಯನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ನಾವೇನೇ ಮಾಡಿದ್ರೂ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾವು ಮೊದಲು ಆ ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದುವರಿತೀವಿ. ಸಾಮಾನ್ಯವಾಗಿ ಎಲ್ಲ ಕಡೆ ಕುಳಿತಿರುವ ಗಣಪತಿಯನ್ನು ನೀವು ನೋಡಿರ್ತೀರ, ಆದರೆ ನಿಂತಿರುವ ನಾಟ್ಯ ಗಣಪತಿ ಬಹು ಅಪರೂಪದಲ್ಲಿ ಅಪರೂಪ ಅಂತಲೇ ಹೇಳಬಹುದು. ಉತ್ತರ ಕನ್ನಡ ಸಿದ್ದಾಪುರ ತಾಲೂಕಿನ ಸಮೀಪದ ಇಟಗಿಯ ಕಲಗದ್ದೆ ಎಂಬಲ್ಲಿ ಈ ದೇವಾಲಯ ಇದೆ. ಭಕ್ತರ ಕಷ್ಟಗಳನ್ನು ನೀಗಿಸುತ್ತಾ ಎಲ್ಲರ ಬದುಕಲ್ಲಿ ಬೆಳಕನ್ನು ಮೂಡಿಸುತ್ತಾನೆ ನಮ್ಮ ಈ ನಾಟ್ಯ ಗಣಪತಿ. ಈ ಗಣಪತಿ ನೋಡಲು ಹೇಗಿದ್ದಾನೆ, ಏನು ಎತ್ತ, ಇದರ ಮಾಹಿತಿಯನ್ನು ಕೂಡ ಮುಂದೆ ತಿಳಿಸ್ಕೊಡ್ತೀನಿ. ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಶ್ರೀಕಂಠನ್ ಆರ್ ಕೆ ಅವರ ಧ್ವನಿಯಲ್ಲಿ ಕೀಳ್ದಾರಿ ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಗಮನಬೆಲ್ಲು.

ಸಮಯ 6:25 ಕೇಳ್ತಾ ಇದ್ದೀರಾ. ಇದು ಕನ್ನಡ ಗಮನಬೆಲ್ಲು. ನಾಟ್ಯ ಭಂಗಿಯಲ್ಲಿರುವ ಬಹು ಅಪರೂಪದ ಈ ವಿಘ್ನ ನಿವಾರಕನಿಗೆ 6 ಭುಜ ತ್ರಿನೇತ್ರ ಚಂದ್ರಾಧಾರಿ ಬಹು ಬೀಜ ಬಲ ಹೊಂದಿರುವ ಮಹಾಗಣಪತಿಯನ್ನ ನೋಡ್ತಾ ಇದ್ರೆ ಭಕ್ತರೆಲ್ಲರೂ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮುಳುಗಿ ಹೋಗೋದು ನಿಶ್ಚಿತ ಅಂತಾನೆ ಹೇಳ್ಬೋದು. ದೇವಸ್ಥಾನದ ಸಮೀಪದಲ್ಲಿ ಸೋಮ ನದಿ ಕೂಡ ಹರಿಯುತ್ತೆ. ದಕ್ಷಿಣ ಕನ್ನಡ, ಉಡುಪಿ, ಬೆಂಗಳೂರು, ಧಾರವಾಡ, ಮಹಾರಾಷ್ಟ್ರ, ಕೇರಳ, ಆಂಧ್ರಪ್ರದೇಶ ಹೀಗೆ ಅನೇಕ ಭಾಗಗಳಿಂದ ಭಕ್ತರು ಬಂದು ಆ ಮಹಾಗಣಪತಿಯ ಆಶೀರ್ವಾದವನ್ನು ಪಡೆದು ಹೋಗ್ತಾರೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್, ಸಂಗೀತ ಸಂಯೋಜನೆ ಟಿ ಕೆ ಪುಲಗಿಂದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ 6:34 ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಗೀತೆಯನ್ನ ಕೇಳಿದ್ರಿ. ಏಕದಂತ ಚಿತ್ರದಿಂದ ಈ ಗೀತೆ ಪ್ರಸಾರ ಆಯಿತು. ಇನ್ನು ನಾಟ್ಯ ಗಣಪತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇಲ್ಲಿ ಆ ಗಣಪತಿಯು ಯಕ್ಷಗಾನ ವೇಷಭೂಷಣನಾಗಿ ನೆಲೆಸಿರುವುದರಿಂದ ಇಲ್ಲಿ ಪ್ರತಿ ಸಲ ಯಕ್ಷಗಾನ ಸೇವೆ ಇರುತ್ತೆ, ಸಂಗೀತ ಸೇವೆ ಇರುತ್ತೆ, ಗಣ ಹವನ ಇರುತ್ತೆ, ಹಾಗೆ ಪ್ರತಿ ಸಂಕಷ್ಟಿಗೆ ರಥೋತ್ಸವ ಕೂಡ ಇಲ್ಲಿ ನೆರವೇರುತ್ತೆ. ಹಾಗೆ ಕಡಲೆ ನೈವೇದ್ಯ, ದೂರ್ವಾರ್ಚನೆ, ಸಿಂಧೂರಾರ್ಚನೆ, ಮೋದಕ ಸೇವೆ, ಜೇನುತುಪ್ಪ ತೈಲಾಭಿಷೇಕ, ಸರ್ವ

ಸರ್ವಾಲಂಕಾರ ಸೇವೆ, ಹಾಗೆ ಭಕ್ತರ ಇಷ್ಟದಂತೆ ಸೇವೆಗಳನ್ನು ಮಾಡಿ ಹರಕೆಗಳನ್ನು ಪೂರೈಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ತಾರೆ ಭಕ್ತರೆಲ್ಲರೂ. ಹಾಗೆ ಅನೇಕ ಭಾಗಗಳಿಂದ ಬಂದು ದೇವರನ್ನು ಬೇಡಿ ತಮ್ಮ ಇಷ್ಟಾರ್ಥಗಳನ್ನು ಅವರು ಇಲ್ಲಿ ಬಂದು ನೆರವೇರಿಸ್ಕೊಳ್ತಾರೆ. ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಮರ್ಯಾದೆ ಮಹಲು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳ್ತಾರೆ. ಇದು FM ರೈನ್ಬೋ ಕನ್ನಡ ಗಮನ ಬೆಲ್ಲು.

ಸಮಯ ಆಗಿದೆ 6:45 ಕೇಳ್ತಾ ಇದ್ದೀರಾ. ಇದು FM ರೈನ್ಬೋ 101.3 ಕನ್ನಡ ಗಮನಬೆಲ್ಲು. ಸುಂದರ ಪರಿಸರದ ನಡುವೆ ಇರುವ ದೇವಾಲಯದ ಪ್ರಶಾಂತ ವಾತಾವರಣ, ಭಕ್ತಿಭಾವವನ್ನು ಹೆಚ್ಚಿಸುವಂತಹ ದೇವರ ಸನ್ನಿಧಿ ಎಲ್ಲರನ್ನ ತನ್ನತ್ತ ಸೆಳೆಯುತ್ತೆ. ಖಂಡಿತ ಎಲ್ಲರೂ ಒಮ್ಮೆ ಈ ನಿಂತಿರುವ ಅಪರೂಪದಲ್ಲಿ ಅಪರೂಪವಾದ ನಾಟ್ಯ ಗಣಪತಿಯನ್ನು ಕಂಡು ಬನ್ನಿ, ಆ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ ಅಂತ ಹೇಳಿದ ಇಂದಿನ ನಾದಾರ್ಥನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾರೆ ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಕಾಂತಾರ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಆರ್ಬಿವಿ ಅವರ ಧ್ವನಿಯಲ್ಲಿ ಸಂಗೀತವನ್ನು ನೀಡಿದ್ದಾರೆ ಅಜನೀಶ್ ಬಿ ಲೋಕನಾಥ್, ಸಾಹಿತ್ಯ ಶಶಿರಾಜ್ ಕಾವೂರ್.

ನಗು ಮನುಷ್ಯನ ಬದುಕನ್ನ ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನ ಉದ್ದೀಪಿಸುವ ಸಂಜೀವಿನಿ. ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದೂ ನಗು. 108 ಒತ್ತಡಗಳ ಸುಳಿಯಲ್ಲಿ ನಲುಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗುರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು.

0: ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 6:49:08. ಇನ್ನು ಮುಂದೆ ಕೇಳಿ ಕನ್ನಡ ರತ್ನಭಂಡಾರ.
1: ಕನ್ನಡ ರತ್ನ ಭಂಡಾರ. ಸ್ವಾಗತ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ಅಂದ್ರೆ ಗೊತ್ತಾಗಲ್ಲ, ಅದರಿಂದ ಮುಂದಿನ ಹೆಸರನ್ನ ಹೇಳಿದರೆ ಗೊತ್ತಾಗತ್ತೆ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ನಿತ್ಯೋತ್ಸವ ಕವಿ, ಜೋಗದ ಸಿರಿ ಬೆಳಕಿನಲ್ಲಿ ಕನ್ನಡ ನಾಡನ್ನು ತೋರಿಸಿದವರು, ಪ್ರಾಧ್ಯಾಪಕರಾಗಿದ್ದರು. ಬಾಲ್ಯದಿಂದಲೇ

0: ಸಾಹಿತ್ಯದ ಆಸಕ್ತಿ ಅನುಭವದ ಕವಿ ಮನಸ್ಸು ಗಾಂಧಿ ಬಜಾರು ಅಂದ್ರು. ನಾವು ಕುರಿಗಳು ಸಾರ್ ಕುರಿಗಳು ಅಂತ ವಿಡಂಬನೆ ಮಾಡಿದ್ರು. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತ ಸೂಕ್ಷ್ಮವಾಗಿ ಬರೆದರು ಸಂವೇದನೆಯ ಕವಿ ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್. ಅವರ ಅಂತರಂಗದ ಮಾತು.
1: ನವೋದಯದಿಂದ ನಾನು ಪ್ರಾರಂಭಿಸಿ ನವ್ಯಕ್ಕೆ ಯಾಕೆ ಬಂದೆ, ಮತ್ತೆ ನವ್ಯೋತ್ತರವಂತೂ ಇವತ್ತು ಅದು ನಾವು ಬೇಡ ಅಂದ್ರೆ ಅನಿವಾರ್ಯವಾಗಿ ಬಂದು ಒಂದು ರೀತಿಯ ನಮ್ಮನ್ನ ಒಂದು ರೀತಿ ಎಳೆಯುವಂಥದ್ದು. ಆ ಕಾಲದಲ್ಲಿ ನವ್ಯದ ಪ್ರಚಾರ ಸಾಕಷ್ಟು ನಡೀತಿತ್ತು. ಅಡಿಗರ ಚಂಡಮದ್ದಳೆ ಆಗ್ತಾನೆ ಬಂದಿತ್ತು. ಇಲ್ಲಿ ಬೆಂಗಳೂರಲ್ಲಿ ನಾವು ಕೆಲವು ವಿದ್ಯಾರ್ಥಿಗಳು ಮತ್ತೆ ವೈಎನ್ಕೆ ನಮ್ಮ ಪತ್ರಿಕರ್ತರು ನವ್ಯಕಾವ್ಯಕ್ಕೆ ಸಾಕಷ್ಟು ಒಂದು ರೀತಿಯ ಒತ್ತಾಸೆ ಒತ್ತನ್ನ ನೀಡಿ ಪ್ರಚಾರಕ್ಕೆ ತೊಡಗಿದ್ರು. ಆ ಕಾಲದಲ್ಲಿ ಕೆಲವು ನಮ್ಗೆ ಅರ್ಥವಾಗ್ಲಿ ಆಗದೆ ಇರಲಿ, ಓದ್ದಾಗ ಯಾವುದೋ ಒಂದು ರೀತಿ ಬೇರೆಯಾಗಿದೆಯಲ್ಲ ಇದು, ಇಲ್ಲಿ ವಿಚಾರ ಹೆಚ್ಚಾಗಿದೆ, ಬುದ್ಧಿ ಪ್ರಧಾನ ವೈಚಾರಿಕ ವಿಚಾರ ಪ್ರಧಾನವಾದ ಇದು. ಆಮೇಲೆ ಎರಡನೇದಾಗಿ ಕೇವಲ ಈ ಭಾವೋನ್ಮಾದ ಭಾವಾತಿರೇಕತೆ ಭಾವಾತಿಶಯತೆಯಲ್ಲೇ ಕಾವ್ಯ ತೇಲ್ತಿರುವಾಗ ಇದನ್ನ ಮತ್ತೆ ಆಕಾಶದಿಂದ ನೆಲಕ್ಕೆ ಗಾರೊಡೆದ ನೆಲಕ್ಕೆ ತರಬೇಕು ಅದನ್ನ ನಮಗೂ ಅನಿಸೋದು. ಯಾಕಂದ್ರೆ ಮೂರು ಹೊತ್ತು ನಾವು ಕೂಡ ಪ್ರಕೃತಿ ಮತ್ತು ಪ್ರೇಮದ ಒಂದು ರೀತಿಯ ಆದರ್ಶ ಇವರಲ್ಲಿದ್ದವರಿಗೆ ಜನಜೀವನವನ್ನು ಚಿತ್ರಿಸುವಾಗ ಮುಕ್ತವಾದ ಒಂದು ಛಂದಸ್ಸು ಬೇಕಾಗಿತ್ತು. ಇದು ನನಗೆ ಬಹಳ ಅನಿವಾರ್ಯ ಅನ್ನಿಸ್ತು. ಹೀಗಾಗಿ ವೈಚಾರಿಕತೆಯ ಸ್ಪರ್ಶ ಕಾವ್ಯಕ್ಕೆ ಬರಲಿ ಅನ್ನೋ ಕಾರಣದಿಂದ ಮತ್ತೆ ಇಂಗ್ಲಿಷ್ ನವ್ಯಕಾವ್ಯ ಆ ಕಾಲದಲ್ಲಿ ನಾನು ಸ್ವಲ್ಪ ಹೋಗಿ ಲಾಲ್ಬಾಗಲ್ಲಿ ಕೂತ್ಕೊಂಡು ಓದ್ತಿದ್ದೆ ಟಿ ಎಸ್ ಎಲಿಯಟ್ ಬಗ್ಗೆ, ಮತ್ತೆ ಬಹಳ ನನ್ನ ಮೇಲೆ ಪ್ರಭಾವ ಬೀರಿದವರು ಡಬ್ಲ್ಯೂ ಎಚ್ ಆರ್ಡೆನ್, ಮತ್ತೆ ಲೂಯಿ ಮೆಕ್ನಿಸ್, ಎಡಿತ್ ಸಿಟ್ವೆಲ್, ಎಜ್ರಾ ಪೌಂಡ್ ಇವನ್ನೆಲ್ಲ ಅಧ್ಯಯನ ಮಾಡಿದಾಗ ಅದು ಎಲ್ಲ ಅರ್ಥವಾಯ್ತು ಅಂತ ಹೇಳಲಾರೆ ನಾನು. ಅದ್ರ ಜೊತೆಯಲ್ಲಿ ಕೆಲವು ಈ ವಿಮರ್ಶೆಗಳನ್ನು ಓದಿ ಅವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ಅಂಡರ್ಸ್ಟ್ಯಾಂಡಿಂಗ್ ಪೊಯಿಟ್ರಿ ಅನ್ನೋ ಒಂದು ಪುಸ್ತಕ ಲಿಯಾನ್ ಬ್ರೂಕ್ ಬಹಳ ನನಗೆ ಬಹಳ ಇಷ್ಟವಾದಷ್ಟೇ ಅಲ್ಲ ತುಂಬಾ ಲಾಭ ಕೊಡ್ ನೀಡ್ತದೆ. ನನಗೆ ಕೆಲವು ರೂಪರೇಷೆಗಳು ಹೊಳೆದು ಈ ತರ ಬರೀಬಹುದು ಅಂತ ಸಹಜವಾಗದು ಒಂದ್ ರೀತಿ ಹೊಂದಾಣಿಕೆ ಆಗ್ತಾ ಹೋಯ್ತು. ನವೋದಯ ಮತ್ತು ನವ್ಯದ ಒಂದು ರೀತಿ ಸೇತುವೆ ರಸ ಸೇತುವೆಯಾಗಿ ಸಮನ್ವಯವಾಗಿ ಒಂದು ರೀತಿ ಕಾವ್ಯ ಬಂತು. ನನ್ನ ಒಂದು ವೈಶಿಷ್ಟ್ಯ ಏನು ಅಂದ್ರೆ ಕುವೆಂಪು ಅಂತ ಮಹಾಕವಿ ಕೂಡ ಗುರುತಿಸಿರೋದು ನನಗೆ ಹೇಳಿದ್ರು. ಒಂದ್ಸಲ ಒಂದು ಸಂದರ್ಶನದಲ್ಲೂ ಹೇಳಿದ್ದಾರೆ ಆ ಕಾಲದಲ್ಲಿ ಸುಮಾರು 40 ವರ್ಷಗಳ ಹಿಂದೆ. ನವ್ಯ ಕವಿಗಳಲ್ಲಿ ನಿಸಾರ್ ಅಹಮದ್ ಅರ್ಥ ಆಗೋ ಹಾಗೆ ಬರೀತಾರೆ. ಈಗ ಅಡಿಗರಂತ ಸಮರ್ಥ ಕವಿಗಳು ದೊಡ್ಡ ಕವಿಗಳು ತುಂಬಾ ಆಳವಾಗಿ ನರಸಿಂಹಸ್ವಾಮಿ ಆಮನಂತರದ ಕಾಲ ಈಗ ಉದಾಹರಣೆಗೆ ಅವರ ಗಡಿಯಾರದ ಅಂಗಡಿಯ ಮುಂದೆ ಇಂಥ ಪದ್ಯಗಳಲ್ಲೆಲ್ಲ ತುಂಬಾ ಒಂದ್ ರೀತಿ ವೈಚಾರಿಕ ವ್ಯಾಪ್ತಿ ಇದೆ. ಆಮೇಲೆ ತೆರೆದ ಬಾಗಿಲು ಆ ಪದ್ಯಗಳು ತೆರೆದ ಬಾಗಿಲು ತುಂಬಾ ಒಂದ್ ರೀತಿ ಆಳವಾದ ಅರ್ಥಗಳಿವೆ. ಅಂಥ ಒಂದು ಪರಂಪರೆ ಬೇರೆ. ಕೆಲವರು ಅವನ್ನ ಅನುಕರಿಸೋಕೆ ಹೋಗಿ ಗೊಂದಲ ಮಾಡಿಬಿಡ್ತಿದ್ರು. ಅನುಭವದ ಒಂದು ಪರಿಪಕ್ವತೆ ಇರೋಲ್ಲ ಇಲ್ದಿರುವಾಗ ಈ ಕೆಲವರು ಹೊಸಬರು ಬರೆಯೋದಕ್ಕೆ ಗೊಂದಲ ಮಾಡಿಟ್ಬಿಟ್ಟಿದ್ರು. ಕೆಲವು ಖಾಸಗಿಯಾದ ಪ್ರತಿಮೆಗಳನ್ನ ಬಳಸೋದು ಅದ್ಯಾರಿಗೂ ಅರ್ಥವಾಗ್ತಿಲ್ಲ. ಅದಕ್ಕೆ ಹೀಗಾಗಿ ಒಂದ್ ರೀತಿ ಅನವಗಾಹತ್ವ ಆಬ್ಸ್ಕ್ಯೂರಿಟಿ ಅದು ಉಂಟಾಯ್ತು. ಕೆಲವು ಸಲ ಕವಿ ಮೇಳಗಳನ್ನ ಓದ್ಬೇಕಾದ್ರೆ ಜನಗಳು ಲೇವಡಿ ಮಾಡೋರು ತಮಾಷೆ ಮಾಡೋರು ಆ ಕಾಲದಲ್ಲಿ ಜನಗಳಿಗೆ ನಾವು ಅರ್ಥ ಆಗದೆ ಇದ್ದಾಗ ಬರೀದಿದ್ರೆ ಯಾಕೆ ಬರೀಬೇಕು? ನನಗೆ ಅರ್ಥ ಆಗದೆ ಇದ್ರೆ ಜನಕ್ಕೆ ಅರ್ಥ ಆಗೋಲ್ಲ. ಆದ್ರೆ ನಾನು ಅರ್ಥ ಮಾಡಿಕೊಂಡು ನನಗೆ ಅರ್ಥ ಆಗುವಂತಹ ಕಾವ್ಯ ನಾನು ಬರೆದ್ರೆ ಬೇರೆಯವ್ರಿಗಾಗುತ್ತೆ. ಹಾಗಾಗಬೇಕಾದ್ರೆ ಏನಾಗಬೇಕು? ನನ್ನಲ್ಲಿ ವೈಚಾರಿಕ ಸ್ಪಷ್ಟತೆ ಇರಬೇಕು. ಒಂದು ವಿಶದೀಕರಣದ ಒಂದು ಅಂಶ ನನ್ನ ಇಲ್ಲದೆ ಇದ್ರೆ ಬೇರೆಯವ್ರಿಗೆ ತಾಗೋಲ್ಲ. ಅಂದ್ರೆ ಒಂದು ಪದ್ಯವನ್ನ ಒಂದು ಸಂಕೇತವನ್ನ ಇಟ್ಕೊಂಡು ಅದರಲ್ಲಿ ಅರ್ಥಗಳ ಒಂದು ಧ್ವನ್ಯರ್ಥಗಳನ್ನ ನೀವು ಕಾಣೋದು ಬೇರೆ. ಏನು ಇಲ್ಲದೆ ಸುಮ್ಮನೆ ಒಂದ್ರ ಜೊತೆಲಿ ಒಂದು ಈ ಮಾಲೋಪಮೆಗಳಾಗಿ ಅದನ್ನ ಗೊಂದಲ ಗೆಡಿಸೋದಿದೆಯಲ್ಲ, ಇಂಥ ಪರಂಪರೆ ಬಿಡಬೇಕು ಅನ್ನೋ ಛಲ ತೊಟ್ಟೆ. ಕಷ್ಟ ಆಯ್ತದು, ಆದರೂ ದೈವಶಾತ್ ಅದನ್ನ ನಾನು ಅರ್ಜಿಸ್ಕೊಂಡೆ. ಹೀಗಾಗಿ ಏನೋ ಕೆಲವು ಒಳ್ಳೆ ಪದ್ಯ ಬರೆದೀನಿ ಅಂತ ಕಾಣುತ್ತೆ, ನನಗೆ ಗೊತ್ತಿಲ್ಲ.
0: ಇಂದಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕವಿ ನಿಸಾರ್ ಅಹಮದ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಸಮಯವಾಗಿದೆ 6:54. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಸಂಸ್ಕೃತ ಸಮಾಚಾರ
2: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಯಾಚ್ ದ ರೇನ್, ಬಾರಿಶ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೇ.
2: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ಟು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೇನ್ ಕ್ಯಾಂಪೇನ್.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.

ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 7:32 ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬೆಲ್ಲು. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.

ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಈಗ ವಾರ್ತೆಗಳ ವಿವರ.

0: ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿನ್ನೆ ಸಂಜೆ 7:30ಕ್ಕೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಸ್ತಂಭನದಿಂದ ನಿಧನರಾದರು. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. 4 ಬಾರಿ ರಾಷ್ಟ್ರ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದರು. ಗಾನಕೋಗಿಲೆ ಎಂದೇ ಬಿರುದು ಪಡೆದಿದ್ದ ಸುಮಧುರ ಧ್ವನಿ, ಇನ್ನು ಮುಂದೆ ಸಾರ್ವಜನಿಕವಾಗಿ ಹಾಡುವುದಿಲ್ಲ ಎಂದು ಘೋಷಿಸಿದ ತಮ್ಮ ನೆಚ್ಚಿನ ಸ್ಥಳ ಮೈಸೂರಿನಲ್ಲೇ ಸ್ತಬ್ಧವಾಯಿತು. ಕಳೆದ 69 ವರ್ಷಗಳಿಂದ 20 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಅವರು ಹಾಡಿದ್ದಾರೆ. ಮೂಲತಃ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪೆಲ್ಲೆ ತಾಲೂಕು ಪಲ್ಲಪಟ್ಟದವರು. ಮೈಸೂರಿನ ಮಹಾರಾಜ ಕಾಲೇಜ್ ಆವರಣದಲ್ಲಿ ಈ ಬೆಳಗ್ಗೆ 7:30ಕ್ಕೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗುವುದು. ಮೈಸೂರಿನ ಬೋಗಾದಿ ಬಳಿಯ ತೋಟದ ಮನೆಯಲ್ಲಿ ಇಂದು ಸಂಜೆ 4:30ಕ್ಕೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಸ್ ಜಾನಕಿ ಅವರ ಹೆಸರಿನ ಸ್ಮಾರಕ ನಿರ್ಮಾಣಕ್ಕೆ ಮೈಸೂರಿನಲ್ಲಿ ಉಚಿತವಾಗಿ ಭೂಮಿ ನೀಡುವುದಾಗಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ಪ್ರಕಟಿಸಿದ್ದಾರೆ. ಅನೇಕ ಗಣ್ಯರು ಶ್ರದ್ದಾಸುಮನ ಸಮರ್ಪಿಸಿದ್ದಾರೆ. ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ದಿನವನ್ನು ಕಡ್ಡಾಯವಾಗಿ ಆಚರಿಸಿ ಪೊಲೀಸ್ ಸಿಬ್ಬಂದಿ ಕುಂದುಕೊರತೆ ಆಲಿಕೆ ಸಭೆ ನಿಯಮಿತವಾಗಿ ನಡೆಸುವಂತೆ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಮುದಾಯದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯ ಸೇವಾ ಸಂಬಂಧಿ ಸಮಸ್ಯೆ, ಕುಂದುಕೊರತೆ ಹಾಗೂ ಕಲ್ಯಾಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಆದ್ಯತೆ ನೀಡುವಂತೆ ಅವರು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರಿಗೆ ಸೂಚಿಸಿದ್ದಾರೆ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಪ್ಲಾಸ್ಟಿಕ್ ಕೈಚೀಲ ಬೇಡ ಎನ್ನೋಣ, ಕಾಗದ ಕೈಚೀಲದ ಬಳಕೆ ಖಾತ್ರಿಪಡಿಸೋಣ ಎಂಬ ಧ್ಯೇಯದೊಂದಿಗೆ ಏಕಬಳಕೆ ಪ್ಲಾಸ್ಟಿಕ್ ಮಿತಗೊಳಿಸಿ ಮರುಬಳಕೆ ಮಾಡಿ ಹಾಗೂ ಭೂಮಿಯನ್ನು ಉಳಿಸಿ ಎಂಬ ಆಶಯದೊಂದಿಗೆ ವಿಶ್ವ ಕಾಗದ ಕೈಚೀಲ ದಿನ ಆಚರಿಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಮಂಗೇನಕೊಪ್ಪದ ಜಾಗೃತಿ ಸಂಸ್ಥೆಯ ವಿಶ್ವಸ್ಥರಾದ ಶಾರದಾ ಗೋಪಾಲ್ ದಾಬಡೆ ಏಕಬಳಕೆಯ ಪ್ಲಾಸ್ಟಿಕ್ ಮಾಲಿನ್ಯದ ಪರಿಸರ ಅಪಾಯಗಳ ಬಗ್ಗೆ ಜಾಗೃತಿ ಮತ್ತು ಜೈವಿಕ ವಿಘಟನೀಯ ಮರುಬಳಕೆ ಮಾಡಬಹುದಾದ ಪರಿಸರ ಸ್ನೇಹಿ ಕಾಗದ ಮತ್ತು ಬಟ್ಟೆ ಕೈಚೀಲಗಳ ಬಳಕೆಯನ್ನು ಪರ್ಯಾಯವಾಗಿ ಉತ್ತೇಜಿಸಲು ಶ್ರಮಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಶಾರದಾ ಗೋಪಾಲ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮ್ಮಲ್ಲಿ ಮೊದಲಿಂದನೂ ಯಾವುದೇ ಒಂದು ವಸ್ತುವನ್ನ 8 ಸಾರಿ ಬಳಸುದು, 8 ಸಾರಿ ಬಳಸಿಯೇ ಮತ್ತೆ ಅದನ್ನ ಬಳಸಲಿಕ್ಕೆ ಸಾಧ್ಯವಿಲ್ಲ ಅನಿಸುವಷ್ಟು, ಅಥವಾ ಅದು ಚೂರ್ ಚೂರಾಗಿ ಅದು ಮಣ್ಣಾಗೆ ಹೋಗ್ಬೇಕು ಅಲ್ಲಿ ತನಕ ಬಳಸೋ ರೂಢಿ ನಮ್ಮಲ್ಲಿತ್ತು. ಒಂದು ಸೀರೆನೆ ತಗೊಳ್ಳಿ, ಅದು ಹಳೇದಾಯ್ತು ಅಂದ್ರೆ ಮಗಳಿಗೊಂದು ಲಂಗ ಆಗಿ, ಅದು ಹಳೇದಾಯ್ತು ಅಂದ್ರೆ ಮೊಮ್ಮಗಳಿಗೊಂದು ಫ್ರಾಕ್ ಆಗಿ, ಅಂಗಿ ಆಗಿ, ಮುಂದೆ ಅದು ಚೀಲ ಆಗಿ, ಕಡೆ ಕೈ ಒರೆಸೋ ಬಟ್ಟೆ ಆಗಿ, ಹೀಗೆ ಚೂರ್ ಚೂರಾಗಿ ಅದು ಮಣ್ಣಿಗೆ ಸೇರ್ಬೇಕು. ಮಣ್ಣು ಸೇರಿದ ನಂತರ ಸುದ ಅದು ಗಿಡಕ್ಕೊಂದು ಗೊಬ್ಬರ ಆಗಿ ಮತ್ತದು ನಮ್ಮ ಜೀವನವನ್ನ ಪ್ರವೇಶ ಮಾಡ್ತದೆ. ಯಾವುದೇ ವಸ್ತುವಿನ ಬಳಕೆ ಆ ರೀತಿ ಇತ್ತು. ಶಹರಗಳಲ್ಲಷ್ಟೇ ಏನು, ಹಳ್ಳಿಗಳಲ್ಲಿ ಕೂಡ ನಾವು ಈ ಗುಣವನ್ನ ಜನರಲ್ಲಿ ಕಾಣ್ತಾ ಇಲ್ಲ. ಈ ಗುಣವನ್ನ ಬಹುಶಃ ಇಲ್ಲವಾಗಿಸಿದ್ದು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಯಾವಾಗ ಪ್ರವೇಶ ಮಾಡ್ತು ನಮ್ಮ ಜೀವನವನ್ನ, ನಿಧಾನಕ್ಕೆ ಮರಿತಾ ಮರಿತಾ ಮರಿತಾ ಇವತ್ತು ಮರುಬಳಕೆ ಅನ್ನೋದನ್ನೇ ನಾವು ಮರ್ತು ಬಿಟ್ಟಿದೀವಿ. ಈ ಪ್ಲಾಸ್ಟಿಕ್ ಎಲ್ಲದರಲ್ಲೂ ಮತ್ತೆ ಎಲ್ಲಾ ರೀತಿಯಲ್ಲೂ ನಮ್ಗೆ ಏನು ಸಿಗ್ಲಿಕ್ಕೆ ಶುರು ಆಯ್ತಲ್ಲ, ಅತಿ ಕಡಿಮೆ ಬೆಲೆದು ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಸಿಗ್ತದೆ ಅಂತ ಗೊತ್ತಾದ್ಮೇಲೆ ಜನ ಮರುಬಳಕೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಹಳೆಯ ರೂಢಿಯನ್ನ ಮತ್ತೆ ಮರಳಿ ತರಲೇಬೇಕಾಗಿದೆ. ಪೇಪರ್ ಇಂದ ಬ್ಯಾಗ್ಗಳನ್ನು ಮಾಡೋದು, ಬಟ್ಟೆ ಅಂತೂ ಸಿಕ್ಕಿದೆ, ಚೀಲಗಳನ್ನಾಗಿ ಮಾಡಿ ಮಾರ್ಕೆಟ್ ಅನ್ನು ಪ್ರವೇಶ ಮಾಡಬೇಕು. ಪ್ಲಾಸ್ಟಿಕ್ ಮೇಲೆ ಹಾಕೊಂಡ್ ಬರ್ತಿದ್ರಲ್ಲ, ಅದನ್ನ ತಡಿಲಿಕ್ಕೆ ಸಾಧ್ಯ ಇದೆ.

0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವಳಿ ನಗರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ನಿನ್ನೆ ಹಾಗೂ ಇಂದು ಮತದಾರರ ಪಟ್ಟಿ ಪರಿಷ್ಕರಣೆ ವಿಶೇಷ ಅಭಿಯಾನ ಆಯೋಜಿಸಿದೆ. ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ವಿವಿಧ ಮತಗಟ್ಟೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಿದ್ದಾರೆ. ಲೋಕ್ ಅದಾಲತ್ ಹಿನ್ನೆಲೆ ರಾಜಿ ಸಂಧಾನದಲ್ಲಿ ಧಾರವಾಡದ ಕೌಟುಂಬಿಕ ನ್ಯಾಯಾಲಯದಲ್ಲಿ 55 ಪ್ರಕರಣಗಳು ಇತ್ಯರ್ಥಗೊಂಡವು. 15 ದಂಪತಿಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪುನರ್ಮಿಲನಗೊಂಡು ಮತ್ತೆ ಒಂದಾಗಿ ಜೀವನ ನಡೆಸಲು ನಿರ್ಧರಿಸಿದ್ದು ವಿಶೇಷ. ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಎನ್ವಿ ವಿಜಯ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಕೆಲವು ದಂಪತಿಗಳು 5, 10 ಹಾಗೂ 16 ವರ್ಷಗಳಿಂದ ಬೇರೆ ಬೇರೆ ವಾಸಿಸುತ್ತಿದ್ದರೆ ಒಂದು ಪ್ರಕರಣದಲ್ಲಿ ಕೇವಲ 3 ತಿಂಗಳಲ್ಲಿ ದೂರವಾಗಿದ್ದ ದಂಪತಿಯು ಪುನರ್ಮಿಲನಗೊಂಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ರಾಜ್ಯಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಯನ್ನು ಬೆಂಗಳೂರಿನ JP ನಗರದ ಶ್ರೀ ದುರ್ಗಾ ಪರಮೇಶ್ವರಿ ಮೈದಾನದಲ್ಲಿ ಆಯೋಜಿಸಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಆಶಯದೊಂದಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯದಲ್ಲಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆ ಆಯೋಜಿತವಾಗಿದ್ದು, ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಮಲ್ಲಕಂಬ ಕ್ರೀಡೋತ್ಸವ 2026 ವಿವಿಧ ಜಿಲ್ಲೆಗಳಿಂದ ಸುಮಾರು 250 ಹೆಚ್ಚು ಬಾಲಕ ಬಾಲಕಿಯರು ಈ ಮೀಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಮತ್ತು ರೋಪ್ ಮಲ್ಲಕಂಬದಲ್ಲಿ ತಮ್ಮ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಹಾಗೂ ರೋಪ್ ಮಲ್ಲಕಂಬದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಿಂದ ಧಾರವಾಡ, ಬೆಂಗಳೂರು 4 ತಂಡಗಳು, ಗದಗ, ಬಾಗಲಕೋಟೆ, ಆನೇಕಲ್ಲು, ದಾವಣಗೆರೆ, ಮೂಡುಬಿದಿರೆ, ಶಿವಮೊಗ್ಗ, ಮೈಸೂರು, ವಿಜಯಪುರ, ರಾಮನಗರ, ಬೆಳಗಾವಿ, ಚಿತ್ರದುರ್ಗ, ಹೀಗೆ 17 ತಂಡಗಳು ಭಾಗವಹಿಸ್ತಾ ಇದ್ದು 2 ದಿನಗಳ ಸ್ಪರ್ಧೆ ನಡೀತಾ ಇದೆ. ನಗದ ಪುರಸ್ಕಾರ ಸಹಿತ ನೀಡ್ತಾ ಇದ್ದಾರೆ. ಕ್ರೀಡೋತ್ಸವ ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಭಾಷಣದ ಖಂಡಿಕೆಯಲ್ಲಿ ದೇಶೀ ಕ್ರೀಡೆಯದ ಮಲ್ಲಕಂಬವನ್ನು ಉತ್ತೇಜಿಸುವ ಸಲುವಾಗಿ ರಾಜ್ಯದ 3 ಕಡೆಗಳಲ್ಲಿ ಆಯೋಜಿಸತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಯಾದಗಿರಿಯಲ್ಲಿ ಈಗಾಗಲೇ ಸ್ಪರ್ಧೆ ಮುಗಿದಿದೆ. 2ನೇ ಆವೃತ್ತಿಯ ಪ್ರದರ್ಶನ ಮತ್ತು ಸ್ಪರ್ಧೆ ಬೆಂಗಳೂರಿನಲ್ಲಿ ಈಗ ನಡೀತಾ ಇದೆ. ಇನ್ನು 3ನೇ ಆವೃತ್ತಿಯ ಸ್ಪರ್ಧೆ ಮತ್ತು ಪ್ರದರ್ಶನ ಧಾರವಾಡದಲ್ಲಿ ನಡೀತಾ ಇದೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ತನ್ನ 45ನೇ ಸಂಸ್ಥಾಪನಾ ದಿನವನ್ನು ಇಂದು ಆಚರಿಸುತ್ತಿದೆ. ಡಾ ಜಿ ಮಾದೇಗೌಡ ಸಮಾಜ ಸೇವಾ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಅವರಿಗೆ ಮಂಡ್ಯದಲ್ಲಿ ಪ್ರದಾನಿಸಿ ಗೌರವಿಸಿದರು. ಮುತ್ಸದ್ದಿ ದಿವಂಗತ ಎಂಪಿ ಪ್ರಕಾಶ್ ಅವರ 86ನೇ ಜನ್ಮದಿನದ ಸ್ಮರಣಾರ್ಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ ರಂಗಭಾರತಿ ರಂಗಮಂದಿರದಲ್ಲಿ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ

ಸಮಯ 7:16:30. ಭಾವಸ್ಪಂದನ ಇದು ಭಾವಗೀತೆಗಳನ್ನು ಕೇಳುವಂಥ ಸಮಯ. ಭಾವಗೀತೆಗಳನ್ನು ಕೇಳ್ತಾ ಕನ್ನಡ ಕವಿಗಳ ಸವಿ ನೆನಪುಗಳನ್ನು ಮೆಲುಕು ಹಾಕ್ತಾ ಸಾಗುವಂತಹ ಕಾರ್ಯಕ್ರಮ ಭಾವಸ್ಪಂದನ. ನಮ್ಮ ನಾಡು ಕರ್ನಾಟಕ ಇತಿಹಾಸದಲ್ಲಿ ಕೆಲವು ವ್ಯಕ್ತಿಗಳಾಗಿಯೇ ಉಳಿಯೋದಿಲ್ಲ. ಅವರು ಒಂದು ಚಿಂತನೆ, ಒಂದು ಚಳುವಳಿ, ಒಂದು ಸ್ಫೂರ್ತಿಯಾಗಿ ನಮ್ಮೆದುರು ನಿಲ್ತಾರೆ. ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಪ್ರಮುಖರಾದ ಕನ್ನಡದ ಕುಲ ಪುರೋಹಿತ ಆಲೂರು ವೆಂಕಟರಾಯರ ಕುರಿತು ಇಂದಿನ ಭಾವಸ್ಪಂದನದಲ್ಲಿ ಮಾತಾಡ್ತಾ ಸಾಗೋಣ. ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಹೋಗ್ತೀನಿ ಅಂತ ಹೇಳ್ತಾ ತಪ್ಪದಿ ಟ್ಯೂನ್ ಮಾಡಿ. ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಎರಡು ಸೊಗಸಾದ ಸುಮಧುರ ಭಾವಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ದೀಪ್ತಿ ಪ್ರಸನ್ನ ಅವರ ಧ್ವನಿಯಲ್ಲಿ ಹಾಗೂ ಸುಶಾಂತ್ ಬಿಕೆ ಅವರ ಧ್ವನಿಯಲ್ಲಿ ಕೇಳ್ತಾರೆ. ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು.

ಹೇಗೆ ಸುಮಿತ್ರ ಹಾಗೆ ಸೌಮ್ಯ ಸುನಿಲ್ ಅವರ ಧ್ವನಿಯಲ್ಲಿ ಸೊಗಸಾದ ಭಾವಗೀತೆಯನ್ನ ಕೇಳಿದ್ರಿ. ಸಮಯ ಆಗಿದೆ 7:04. ಭಾವಸ್ಪಂದನದಲ್ಲಿ ಸೊಗಸಾದ ಭಾವಗೀತೆಗಳನ್ನ ನಾವು ಕೇಳ್ತಾ ಇದ್ವಿ. ಮತ್ತೊಂದು ಅಂತದ್ದೇ ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ರೋಹಿಣಿ ಮೋಹನ್ ಅವರ ಧ್ವನಿಯಲ್ಲಿ ಕೇಳ್ತಾರೆ. ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಇನ್ನು ಮುಂದೆ ಕೇಳಿ ಡೈಲಿ ಅಪ್ಡೇಟ್ಸ್ ಆನ್ ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್.
4: With me is Delaf Lloyd after the women's final of 2026, the all-Czech final, which Linda Noskova has come through and won in a third set decider, beating Karolina Muchova 6-3 in that deciding set. But Delaf, what an incredible match. We thought Noskova was going to run away with it. She had 5 championship points in that second set. Grit and determination from Muchova, and we got the decider.
5: Absolutely. It was a terrific match, wasn't it? I think nerves certainly showed from both

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನ ಕೋಗಿಲೆ ಎಸ್ ಜಾನಕಿ ವಿಧಿವಶ, ಗಣ್ಯರ ಸಂತಾಪ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ, ಪುನಃ ಹರ್ಮುಜ್ ಜಲಸಂಧಿ ಮುಚ್ಚಿದ ಟೆಹರಾನ್.

0: ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾರ್ವೆ ವಿರುದ್ಧ ಗೆದ್ದು ಸೆಮಿಫೈನಲ್ಗೆಲ್ಲ ಕೈಯಿಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ಹೈದರಾಬಾದ್ನಲ್ಲಿ ಹೈಸಿಯಾ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಭಾರತದ ಮುಂದಿನ ಹಂತದ ಬೆಳವಣಿಗೆಯು ಕೃತಕ ಬುದ್ದಿಮತ್ತೆ, ಅರೆವಾಹಕಗಳು, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ಮತ್ತು ಸುಧಾರಿತ ಮೂಲಸೌಕರ್ಯದಿಂದ ನಡೆಸಲ್ಪಡುತ್ತವೆ. ಇವು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿರುತ್ತವೆ ಎಂದು ಹೇಳಿದರು. ಕೃತಕ ಬುದ್ದಿಮತ್ತೆಗೆ ಕಾರ್ಯತಂತ್ರದ ಬದಲಾವಣೆಯನ್ನು ಉದ್ಯಮ ಶೈಕ್ಷಣಿಕ ಸಹಯೋಗದಿಂದ ಮುನ್ನಡೆಸಬೇಕು. ಭವಿಷ್ಯದ ಕಾರ್ಯಪಡೆಗೆ ತರಬೇತಿ ನೀಡಲು ಸಮಗ್ರ ಎಐ ಪಠ್ಯಕ್ರಮವನ್ನು ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 5 ತಿಳುವಳಿಕೆ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಟಾರ್ಕ್ ಅರೆನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000 ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕಿ, ಗಾನಕೋಗಿಲೆ ಎಂದೇ ಪ್ರಸಿದ್ದರಾಗಿದ್ದ ಎಸ್ ಜಾನಕಿ ಅವರು ನಿನ್ನೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವಯಸ್ಸಾಗಿತ್ತು. ದಕ್ಷಿಣದ ನೈಟಿಂಗೇಲ್ ಎಂದೇ ಪ್ರೀತಿಯಿಂದ ಕರೆಯಲ್ಪಡುವ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸುಮಾರು 48,000 ಹಾಡುಗಳನ್ನು ಹಾಡಿದ್ದಾರೆ. ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನಗಳನ್ನು ಮೈಸೂರಿನ ಕನಿಯನಹುಂಡಿಯಲ್ಲಿರುವ ಅವರ ತೋಟದಲ್ಲಿ ನಡೆಯಲಿವೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಎಸ್ ಜಾನಕಿ ಅವರು ಇಳಿಯರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ದ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988 ಭಾರತೀರಾಜ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013 ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮಿಳಿನಲ್ಲಿ ಸಿಂಗರ ವೇಲನೆ ದೇವ, ಚಿನ್ನಂಚಿರಿಯ ವಣ್ಣಪರವೈ ಮತ್ತು ಸಕಲ ಕಲಾವಲ್ಲವನ್, ಕನ್ನಡದಲ್ಲಿ ನಗುವ ನಯನ, ಜೊತೆ ಜೊತೆಯಲ್ಲಿ ಮತ್ತು ಚಿನ್ನದ ಮಲ್ಲಿಗೆ ಹೂವೆ ಸೇರಿದಂತೆ 100 ಜನಪ್ರಿಯ ಹಾಡುಗಳು ಎಸ್ ಜಾನಕಿ ಅವರ ಕಂಠದಿಂದ ಮೂಡಿಬಂದಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹೊರ್ಮುಸ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೈನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಇಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ.

ಕೊಯಿಷ್ಮ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹೊರ್ಮುಸ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ನ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ತಿಳಿಸಿದೆ. ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆ 2006 ಅಡಿಯಲ್ಲಿ ಉಲ್ಲಂಘನೆಗಳನ್ನು ಆರೋಪಿಸಿ ಹಲವಾರು ಗ್ರಾಹಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ಗೆ 9 ನೋಟಿಸ್ಗಳನ್ನು ನೀಡಿದೆ. ನೋಟಿಸ್ಗೆ ಉತ್ತರಿಸಿದ್ದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಮೂಲಕ ಅವಧಿ ಮೀರಿದ, ಹಾಳಾದ, ಕೊಳೆತ, ಕಲುಷಿತ ಮತ್ತು ಅಸುರಕ್ಷಿತ ಆಹಾರ ಉತ್ಪನ್ನಗಳನ್ನು ಪೂರೈಸಲಾಗುತ್ತಿದೆ ಎಂದು ಗ್ರಾಹಕರು ದೂರುಗಳು ಆರೋಪಿಸಿವೆ. ತಪ್ಪಾದ, ಅಮಾನ್ಯ ಅಥವಾ ಅಸ್ತಿತ್ವದಲ್ಲಿಲ್ಲದ ಪರವಾನಗಿ ಸಂಖ್ಯೆಗಳು ಮತ್ತು ನೋಂದಾಯಿಸಲಾದ ಹೆಸರುಗಳಿಗಿಂತ ಭಿನ್ನವಾದ ಹೆಸರುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಹಾರ ವ್ಯವಹಾರ ಘಟಕಗಳ ಬಗ್ಗೆಯೂ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಕಳವಳ ವ್ಯಕ್ತಪಡಿಸಿದೆ. ವಿಯೆಟ್ನಾಂನ ಫೂಕ್ವಾಕ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳಿಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ದುರಂತಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ವಿದೇಶಾಂಗ ಸಚಿವ ಡಾ ಜೈಶಂಕರ್ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ನಲ್ಲಿ ಜೆಕ್ ಗಣರಾಜ್ಯದ 21 ವರ್ಷದ ಲಿಂಡಾ ನೋಸ್ಕೋವಾ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಲಿಂಡಾ ನೋಸ್ಕೋವಾ ಲಂಡನ್ನ ಕೆರೊಲಿನಾ ಮುಚೋವಾ ಅವರನ್ನು 6-2, 5-7, 6-3 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. 2023 ಮಾರ್ಕೆಟಾ ವೊಂಡ್ರೋಶೋವಾ ಹಾಗೂ 2024 ಬಾರ್ಬೋರಾ ಕ್ರೆಜಿಕೋವಾ ಬಳಿಕ ಕಳೆದ 4 ವರ್ಷಗಳಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3 ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರತಿ ಎಂಬ ಹೆಗ್ಗಳಿಕೆಗೆ ನೋಸ್ಕೋವಾ ಪಾತ್ರರಾಗಿದ್ದಾರೆ. ಇಂದು ರಾತ್ರಿ ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಜೂಡ್ ಬೆಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3 ತಂಡವಾಗಿ ಮುನ್ನಡೆದಿದೆ. ಕನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅರ್ಜೆಂಟೀನಾ ಸ್ವಿಜರ್ಲೆಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಇಂಗ್ಲೆಂಡ್ನ ವೆಸ್ಟ್ ಎಂಡ್ನಲ್ಲಿ ಕಳೆದ ರಾತ್ರಿ ನಡೆದ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 5 ಹಾಗೂ ಕೊನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಭಾರತವನ್ನು 56 ರನ್ಗಳಿಂದ ಮಣಿಸಿ ಸರಣಿಯನ್ನು 4-0 ಅಂತರದಲ್ಲಿ ಜಯಿಸಿದೆ. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ 3 ವಿಕೆಟ್ ನಷ್ಟಕ್ಕೆ ಇಂಗ್ಲೆಂಡ್ ಭಾರತಕ್ಕೆ 258 ರನ್ಗಳ ಗೆಲುವಿನ ಗುರಿ ನೀಡಿತ್ತು. ಪ್ರತಿಯಾಗಿ ಭಾರತ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 201 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಈ ಪಂದ್ಯದ ಗೆಲುವಿನ ಬೆನ್ನಲ್ಲೇ ಅಂತಾರಾಷ್ಟೀಯ ಟಿ20 ತಂಡ ಶ್ರೇಯಾಂಕದಲ್ಲಿ ಭಾರತವನ್ನು ಹಿಂದಿಕ್ಕಿ ಇಂಗ್ಲೆಂಡ್ ಅಗ್ರಸ್ಥಾನಕ್ಕೇರಿದೆ. ಭಾರತ ಈ ಶ್ರೇಯಾಂಕದಲ್ಲಿ ದಾಖಲೆಯ 1605 ದಿನಗಳಿಂದ ಅಗ್ರಸ್ಥಾನದಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ವಿಧಿವಶ, ಗಣ್ಯರ ಸಂತಾಪ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ, ಪುನಃ ಹೊರ್ಮುಸ್ ಜಲಸಂಧಿ ಮುಚ್ಚಿದ ಟೆಹರಾನ್. ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾರ್ವೆ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಲಗ್ಗೆಯಿಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.

ಸಮಯ 7:45:42 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲನ್ನ. ಆಲೂರು ವೆಂಕಟರಾಯರ ಕುರಿತು ಮಾತಾಡ್ತಾ ಇದ್ವಿ. ಜುಲೈ 12, 1864 ಹಾವೇರಿ ಜಿಲ್ಲೆಯಲ್ಲಿ ಜನಿಸಿದಂತಹ ಅಮೂಲ್ಯ ರತ್ನ ಅಂದರೆ ಅದು ನಮ್ಮ ಆಲೂರಿನ ವೆಂಕಟರಾಯರು. ವಕೀಲರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರೂ ಕೂಡ ಅವರ ಮನಸ್ಸು ಮಾತ್ರ ಸಾಹಿತ್ಯ ಮತ್ತು ಸಮಾಜದ ಕುರಿತಾಗಿ ಹೆಚ್ಚು ಒತ್ತಾಯಿತು. ಇದರ ಬಗೆಗೆ ಆಳವಾದ ಅಧ್ಯಯನವನ್ನು ಕೂಡ ಇವರು ನಡೆಸ್ತಾರೆ. ಅವರಿಗೆ ಕನ್ನಡದ ಮೇಲೆ ಇದ್ದ ಅಪಾರವಾದ ಪ್ರೀತಿ ಹಾಗೆ ಕರ್ನಾಟಕದ ಏಕೀಕರಣಕ್ಕೆ ಅವರು ನೀಡಿದ ಅಮೂಲ್ಯ ಕೊಡುಗೆಗಳು ಇಂದಿಗೂ ಎಲ್ಲರಿಗೂ ಸ್ಫೂರ್ತಿ ನೀಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಮಾತಾಡೋಣ ಕಾರ್ಯಕ್ರಮದಲ್ಲಿ, ಹಾಗೆ ಭಾವಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ಮತ್ತೊಂದು ಭಾವಗೀತೆ, ಸೊಗಸಾದ ಗೀತೆ, ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸಮಯ 7:51:30 ಕೇಳ್ತಾ ಇದ್ದೀರಾ. ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬೆಲ್ಲು. ಆಲೂರು ವೆಂಕಟರಾಯರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಆಲೂರು ವೆಂಕಟರಾಯರು ಒಬ್ಬ ಅದ್ಭುತ ಲೇಖಕರಾಗಿದ್ದವರು. ಇತಿಹಾಸವನ್ನ ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಇವರು ಬರೀತಾ ಇದ್ರು. ಅವರ ಬರಹಗಳಲ್ಲಿ ಸಾಮಾನ್ಯವಾಗಿ ನಾವು ರಾಷ್ಟ್ರಭಕ್ತಿ, ಕನ್ನಡ ಅಭಿಮಾನ, ಐತಿಹಾಸಿಕ ಅರಿವು ಇದೆಲ್ಲವನ್ನ ನಾವು ಕಾಣಬಹುದಾಗಿತ್ತು. ನಾಡನ್ನ ಪ್ರೀತಿಸಬೇಕು, ಭಾಷೆಯನ್ನ ಗೌರವಿಸಬೇಕು, ಇತಿಹಾಸವನ್ನ ತಿಳಿದುಕೊಳ್ಬೇಕು. ಇದು ಅವರು ನಮಗೆ ಕಲಿಸಿದ ಅಮೂಲ್ಯವಾದಂತಹ ಪಾಠ. ಏನಂತೀರಾ? ಮತ್ತೊಂದು ಸೊಗಸಾದ ಭಾವಗೀತೆ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಕೇಳ್ತಾರೆ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು.

ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಇಂತಹ ಸೊಗಸಾದ ಗೀತೆ ಅಲ್ವಾ? ಇಂತಹ ಸೊಗಸಾದ ಗೀತೆಗಳನ್ನು ಇಂದಿನ ಭಾವಸ್ಪಂದನದಲ್ಲಿ ಆಲಿಸಿದ್ರಿ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು, ನಿಮ್ಮ ಆರ್ಜಿ ಪ್ರಿಯಾಂಕಾ. ಸಮಯ ಆಗಿದೆ 7:58:34. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸಮಯ 7:59:48. ಇನ್ನು ಮುಂದೆ ಕೇಳಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಲೋ ಕರ್ನಾಟಕ, ಹಲೋ ಬೆಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಸಮಯ ಆಗಿದೆ 8:31:44. ಇಂದಿನ ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಪ್ರಿಯಾಂಕಾ. ಇಂದಿನ ಹಲೋ ಕರ್ನಾಟಕದಲ್ಲಿ ವಿಶೇಷ ಮಾಹಿತಿಗಳು, ಕರೆಂಟ್ ಅಫೇರ್ಸ್ ಹಾಗೆ ಸುಮಧುರ ಗೀತೆಗಳು ನಿಮ್ಮ ಜೊತೆ ಆಗ್ತಾ ಇರುತ್ತೆ. ತಪ್ಪದೇ ಟ್ಯೂನ್ ಮಾಡಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ ಅಂತ ಹೇಳ್ತಾ ಸುಗಸಾದ ಗೀತೆ ಸಿದ್ಧಾರ್ಥ ಚಿತ್ರದಿಂದ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 8:36:39 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಇಂದು ಇವತ್ತಿನ ಕರೆಂಟ್ ಅಫೇರ್ಸ್ ಅನ್ನ ನೋಡೋದಾದ್ರೆ 4723 ಹುದ್ದೆಗಳು ಭರ್ತಿಯಾಗೋದಕ್ಕೆ ಪ್ರಾರಂಭ ಆಗಿದೆ. ಯಾರೆಲ್ಲ ಸರ್ಕಾರಿ ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರೋ ಅವರೆಲ್ಲರಿಗೂ ಸುವರ್ಣಾವಕಾಶ ಅಂತಾನೆ ಹೇಳಬಹುದು. ಮಿಸ್ ಮಾಡ್ಕೊಳ್ಳಿ ಬಿಡಿ, ಖಂಡಿತ ಯಾವ ಯಾವ ಹುದ್ದೆಗಳಿಗೆ ಓಪನಿಂಗ್ಸ್ ಇದೆಯೋ ಖಂಡಿತ ಅಪ್ಲೈ ಮಾಡಿ ನಿಮ್ಮ ಕೆಲಸವನ್ನ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನೀತಾ ಅಂಬಾನಿಯವರು ಭಾರತದ ಪ್ರಭಾವಿ ಮಹಿಳೆ ಅಂತ ಗುರುತಿಸಿಕೊಂಡಿದ್ದಾರೆ. ಹಾಗೆ ಫಾರ್ಚೂನ್ ಇಂಡಿಯಾ ಮೋಸ್ಟ್ ಪವರ್ಫುಲ್ ವುಮೆನ್ ಅನ್ನೋ ಗೌರವ ಇವರು ಪಡ್ಕೊಂಡಿದ್ದಾರೆ. ರಿಲಯನ್ಸ್ ಗ್ರೂಪ್ನ ಅಧ್ಯಕ್ಷೆ ನೀತಾ ಅಂಬಾನಿ ಅವರು ನಮ್ಮ ಭಾರತದ ಪವರ್ಫುಲ್ ಮಹಿಳೆ ಅಂತ ಗುರುತಿಸಿಕೊಂಡಿದ್ದಾರೆ. ತುಂಬಾನೇ ಖುಷಿಯಾಗುತ್ತೆ ಮಹಿಳೆಯರ ಸಾಧನೆಯನ್ನು ಗಮನಿಸಿ ಗುರುತಿಸಿ ಅದನ್ನು ಎಲ್ಲರೆದುರು ಹೇಳಿದಾಗ ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕ ಅಂಶ ಅಂತಾನೆ ಹೇಳಬಹುದು. ಹಾಗೆ ಎಲ್ಲ ಮಹಿಳೆಯರ ಸಾಧನೆಗೆ ಒಂದು ಸಲಾಂ ಅಂತ ಹೇಳ್ತಾ ಕೇಳ್ತಾರೆ, ಇದು FM ರೈನ್ಬೋ ಕನ್ನಡ ಕಾಮನವೆಲ್ಲು. ಮತ್ತೊಂದು ಸೊಗಸಾದ ಗೀತೆ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ರಂಗಿ ತರಂಗ ಚಿತ್ರದಿಂದ ಅಭಯ್ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಹಾಗೆ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಅನು ಭಂಡಾರಿಯವರು.

ಸಮಯ 8:43 ಆಗಿದೆ. ಕೇಳ್ತಾ ಇದ್ರ ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಇಂದು ಅಂದರೆ ಜುಲೈ 12 ನಾವು ರಾಷ್ಟ್ರೀಯ ಸರಳ ದಿನ ಅಂತ ಕೆಲವು ಕಡೆ ಆಚರಿಸ್ತಾರೆ. ಏನಿದು ರಾಷ್ಟ್ರೀಯ ಸರಳ ದಿನ? ನ್ಯಾಷನಲ್ ಸಿಂಪ್ಲಿಸಿಟಿ ಡೇ. ಏನು ಗೊತ್ತಾ, ಸಿಂಪಲ್ಲಾಗಿ ಕಾಣಿಸೋದು ಅಥವಾ ಸಿಂಪಲ್ಲಾಗಿ ಬದುಕೋದು ಎಲ್ಲದಕ್ಕಿಂತ ಕಷ್ಟಕರವಾದದ್ದು. ಅದು ಅಷ್ಟು ಸಿಂಪಲ್ ಆಗಿಲ್ಲ ಅಂತ ನನ್ನ ಭಾವನೆ. ನೀವೇನು ಹೇಳ್ತೀರಾ? ಹಾಗೆ ಇನ್ನೊಂದು ವಿಶೇಷ ನೋಡೋದಾದರೆ, ಇವತ್ತು ಪೇಪರ್ ಬ್ಯಾಗ್ ಡೇ ಅಂತ ಕೂಡ ಮಾಡ್ತಾರೆ, ಕಾಗದದ ಚೀಲ ದಿನ. ಇದನ್ನು ಯಾತಕ್ಕಾಗಿ ಆಚರಿಸ್ತಾರೆ ಅನ್ನೋದಾದರೆ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗಿ ಪರಿಸರ ಸಂರಕ್ಷಣೆ ಆಗಲಿ ಅನ್ನೋದು ಇದರ ಮುಖ್ಯ ಉದ್ದೇಶ. ನೀವು ಪ್ಲಾಸ್ಟಿಕ್ ಬಳಸ್ತಾ ಇಲ್ಲ ತಾನೇ? ಪ್ಲಾಸ್ಟಿಕ್ ಬಳಕೆ ತುಂಬಾ ಕಡಿಮೆ ಆಗಲಿ, ಪರಿಸರ ಸಂರಕ್ಷಣೆ ಆಗಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9480091013 9480901013. ನಿಮ್ಮ ಮೆಸೇಜ್ಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ, ನಿಮ್ಮ ಆರ್ಜಿ ಪ್ರಿಯಾಂಕಾ ಅಂತ ಹೇಳ್ತಾ ಮತ್ತೊಂದು ವಂಡರ್ಫುಲ್ ಸಾಂಗ್ ನಿಮಗಾಗಿ ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರ್ಯಿಂದ ನಿಮಗಾಗಿ ಮೂಡಿ ಬರ್ತಾ ಇದ್ದೀವಿ. ಸಂಗೀತವನ್ನು ನೀಡಿದ್ದಾರೆ ವಿ ಹರಿಕೃಷ್ಣ ಅವರು.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 8:48 ಸಂದೇಶಗಳು ಬಂದು ನನ್ನನ್ನು ತಲುಪಿದೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಾ ಅಂತ ನೋಡೋದಾದರೆ, ಹಲೋ ಕರ್ನಾಟಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡರು ಮಂಡ್ಯದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಹಾಗೆ ಮುಧೋಳ ತಾಲೂಕಿನ ಅಕ್ಕಿ ಮರಡಿಯಿಂದ ವಿಠಲ ಕಂಬಾರ ಇವರು, ಹಾಗೆ ಸಿಂಧು, ಪ್ರಿಯಾಂಕಾ, ಪವನ, ಪಲ್ಲವಿ, ಕೃಷ್ಣಬಾಯಿ, ಪ್ರೀತಮ್ ಇವರೆಲ್ಲರೂ ಶುಭ ಮುಂಜಾನೆ FM ರೈನ್ಬೋ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮೃತ್ಯುಂಜಯ ಅವರು ಕೂಡ ನಮಗೆ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ತಮ್ಮದಾದ ಒಂದು ಪುಟ್ಟ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಆನಂದ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಯಾರೆಲ್ಲ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಅಂತ ಎಲ್ಲರೂ ಕೇಳಿ ಕಾರ್ಯಕ್ರಮವನ್ನು ಕೇಳಿಸಿ ಎಲ್ಲರಿಗೂ ಅಂತ ಹೇಳ್ತಾ, ಇದು FM ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ಮತ್ತೊಂದು ಸೊಗಸಾದ ಗೀತೆ, ಸೊಗಸಾದ ಧ್ವನಿಯಲ್ಲಿ ಅರ್ಣ ಶೆಟ್ಟಿಯವರ ಧ್ವನಿ, ಇದು 777 ಚಾರ್ಲಿ ಚಿತ್ರದಿಂದ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯ ಕಿರಣ್ ಕಾವೇರಪ್ಪ, ಸಂಗೀತ ಸಂಯೋಜನೆ ನಬನ್ ಪೌಲ್.

ಸಹಪಾಠಿಯೇ, ಎಂತಹ ಸೊಗಸಾದ ಗೀತೆ ಅಲ್ವಾ! ಎಂತಹ ಅಚ್ಚುಕಟ್ಟಾದ, ಎಂತ ಮುದ್ದಾದ ಬಂಧ ಇದು! ನೋಡೋದಕ್ಕೂ ಚಂದ, ಕೇಳೋದಕ್ಕೂ ಚಂದ. ಸೊಗಸಾದ ಗೀತೆಯನ್ನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೇಳಿದ್ರಿ. ಕಾರ್ಯಕ್ರಮ ನಿಮ್ಮೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಸಿಂಪಲ್ ಆಗಿರಿ, ಸ್ವೀಟ್ ಆಗಿರಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜೆ ಪ್ರಿಯಾಂಕ. ಸಮಯ ಆಗಿದೆ 8:54 ಕೇಳ್ತಾ ಇದ್ದೀರಾ ಇದು FM ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು.

0: एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
1: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं, रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

ಸಮಯ 9:12 ಆಗಿದೆ. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದು ಗೊತ್ತೇ ಇದೆ, ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗ್ಸು. ಯಾವ್ದಾದ್ರೂ ಹಾಡನ್ನ ಕೇಳೋ ಮನಸ್ಸಾಗಿದೆಯಾ? ಈ ಹಾಡನ್ನ ನಾನಿವತ್ತು ಕೇಳಬೇಕು. ನೆಮ್ಮದಿಯಾಗಿ ಮನೇಲಿ ಕೂತ್ಕೊಂಡು ತಿಂಡಿ ತಿಂತ ಶಾಂತವಾಗಿ ಮನಸ್ಸಿಗೆ ಖುಷಿ ಕೊಡುವಂತ ಹಾಡುಗಳು ನನ್ನದಾಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಮಿಡಿತಾ ಇದ್ರೆ ಖಂಡಿತ ನಮಗೆ ಸಂದೇಶದ ಮೂಲಕ ತಿಳಿಸಿ, ನಾನು ಆ ಹಾಡನ್ನ ಪ್ರಸಾರ ಮಾಡ್ತೀನಿ. ನಿಮ್ಮ ನೆಚ್ಚಿನ ಆರ್ಜಿ ಪ್ರಿಯಾಂಕಾ ಅಂತ ಹೇಳ್ತಾ ಕೇಳ್ತಾರೆ, ಇದು FM ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ನಿಮ್ಮದೇ ಗೀತೆ, ನೀವೇ ಕೇಳಿರುವ ಗೀತೆ, ಸೊಗಸಾದ ಗೀತೆ. ಏನು ಹೇಳೋದು ಇದ್ರ ಬಗ್ಗೆ? ಬಯಲು ದಾರಿಚತ್ತದಿಂದ ಮೂಡಿ ಬರ್ತಾ ಇದೆ ಎಸ್ ಜಾನಕಿಯವರ ಧ್ವನಿಯಲ್ಲಿ. ಸಾಹಿತ್ಯವನ್ನು ನೀಡಿದರೆ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಇದೆ ರಾಜನ್ ನಾಗೇಂದ್ರ.

ಸಮಯ 9:13 ಕೇಳ್ತಾ ಇದ್ದೀರಾ. ಇದು FM ರೈನ್ಬೋ 101.3 ಕನ್ನಡ ಕಾಮನ ಬೆಲ್ಲು. ಯಾರೆಲ್ಲ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಸಾಕಷ್ಟು ಸಂದೇಶಗಳು ನನ್ನನ್ನು ಬಂದು ತಲುಪಿದೆ. ಯಾರೆಲ್ಲ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ ಅಂತ ನೋಡೋದಾದರೆ ವೆರಿ ವೆರಿ ಗುಡ್ ಮಾರ್ನಿಂಗ್ FM ರೈನ್ಬೋ ಅಂತ ಹೇಳಿ ಗೋಕಾಕ್ನಿಂದ ಸದಾನಂದ್, ಪಾರ್ವತಿ, ಪಿಂಟು, ದೀಪು, ಶ್ರೀಶೈಲ್ ಇವರೆಲ್ಲರೂ, ಸವಿತಾ, ಸುಮಿತಾ, ಸರಸ್ವತಿ, ರಶ್ಮಿ, ವಿದ್ಯಾಶ್ರೀ, ಶ್ರೀಧರ್, ಭಾಗ್ಯಶ್ರೀ, ಶುಭಶ್ರೀ ಎಲ್ಲರೂ ನಮಗಾಗಿ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ನಮಸ್ತೆ ಶುಭೋದಯಗಳು ಅಂತ ಹೇಳಿ ತಮಗಾಗಿ ಒಂದು ಗೀತೆಯನ್ನು ಕೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಮೂಡಲವಿಠಲಪುರದ ಪದ್ಮಶ್ರೀಧರ್ ಹಾಗೆ ಪನಗಾಟಿ ಅನಂತಕುಮಾರ್ ಅವರು, ಧನ್ಯವಾದಗಳು. ಹಾಗೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಮೇಡಮ್, ತುಂಬಾ ಹಾಡುಗಳೆಲ್ಲ ನಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಶಿವಾನಂದ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಪ್ರಶಾಂತಿ ಹೆಚ್ ಬಿ ಜಯರಾಮ್ ಅವರು ರಾಜಾಜಿನಗರಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮರೆಯಲಾಗದ ಗಾಯನ ಕೋಗಿಲೆ ಎಸ್ ಜಾನಕಿ ಅಮ್ಮನವರು, ಅವರ ಗೀತೆಗಳನ್ನು ನಾವು ಇಂದಿಗೂ ನೆನೆಸ್ಕೊಂತೀವಿ, ನಮಗಾಗಿ ಅವರದೊಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, 100ಕ್ಕೆ 100 ಸತ್ಯವಾದ ಮಾತು. ಹಾಗೆ ನಾಗರತ್ನ ಅವರು ರಾಜಾಜಿನಗರಿಂದ ತಮ್ಮ ನೆಚ್ಚಿನ ಗೀತೆಯ ಎಸ್ ಜಾನಕಿ ಅಮ್ಮ ಅವರ ಗೀತೆಯನ್ನು ಕೇಳಿದರೆ ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ಹಾಗೆ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡರು ಕೂಡ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಬಿಂದು ಪ್ರಕಾಶ್ ಅವರು ಕೂಡ ಬೆಂಗಳೂರಿನಿಂದ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಅವರು ಕೂಡ ತಮ್ಮ ನೆಚ್ಚಿನ ಗೀತೆ ಎಸ್ ಜಾನಕಿ ಅಮ್ಮ ಅವರ ಗೀತೆಯನ್ನು ಕೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಧಾ ಜೇಶಿ ಸುನೀಲ್ ಅವರು ಕೂಡ ತಮಗಾಗಿ ಒಂದು ಗೀತೆಯನ್ನು ಕೇಳಿದ್ದಾರೆ. ಹಾಗಾಗಿ ಎಸ್ ಜಾನಕಿಯವರ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಬೆಳಗಿನ ಶುಭೋದಯಗಳು. ನಮ್ಮ ನೆಚ್ಚಿನ ಗಾಯನ ಕೋಗಿಲೆ ಎಸ್ ಜಾನಕಿಯವರ ಅಮ್ಮವರ ಹಾಡುಗಳು ಸದಾ ನಮ್ಮ ನೆನಪಿನಲ್ಲಿ ಇರುತ್ತೆ ಅಂತ ಹೇಳಿ ಅವರ ಒಂದು ಗೀತೆಯನ್ನು ಕೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹನುಮಂತಪ್ಪ ಅವರು ಜಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವೆರಿ ಗುಡ್ ಮಾರ್ನಿಂಗ್ ಮೇಡಮ್, ವೆರಿ ವೆರಿ ಗುಡ್ ಮಾರ್ನಿಂಗ್ FM ರೈನ್ಬೋ ಅಂತ ಹೇಳಿ ಬೆಳಗಾವಿಯಿಂದ ರಾಜು, ಪ್ರತೀಕ್ಷಾ, ಅನುರಾಧ, ಆರ್ತಿ, ಭಾರತಿ, ಶ್ರುತಿಕಾ ಅವರೆಲ್ಲರೂ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶುಭೋದಯ ಮೇಡಮ್, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಹೇಮಾವತಿ, ಶ್ವೇತಾ, ಸ್ವಾತಿ ಇವರೆಲ್ಲರೂ ಕೊಡಗಿನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಸ್ತೆ ಕಾಮನಬಿಲ್ಲು, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ ಇವರೆಲ್ಲರೂ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಖಂಡಿತ ಎಲ್ಲರ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡೋಣ. ಇಂದು ಯಾರಿಗಾದರೂ ತಮ್ಮ ನೆಚ್ಚಿನ ಗೀತೆ ಕೇಳಲೇಬೇಕು, ಈ ಗೀತೆ ತುಂಬ ದಿನ ಆಗಿತ್ತು ಕೇಳಿ ಇದನ್ನು ಕೇಳಬೇಕು ಅಂತ ಭಾವಿಸ್ತಾ ಇದ್ರೆ ಖಂಡಿತ ನಮಗೆ ಸಂದೇಶವನ್ನು ಕಳಿಸ್ಕೊಡಿ. ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ, ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಕಾರ್ಯಕ್ರಮ ಸಕತ್ ಸಾಂಗ್ಸ್ನಲ್ಲಿ ಇದು ನಿಮ್ಮದೇ ಕಾರ್ಯಕ್ರಮ, ನಿಮ್ಮದೇ ಗೀತೆಗಳು. ಮತ್ತೊಂದು ಸೊಗಸಾದ ಗೀತೆ ಸಮಯದ ಗುಂಬೆಯ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದರೆ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಎಂ ರಂಗರಾವ್.

ಹಿಗ್ಗಿಸಲು ನೀನು ನಗುವೆನು ನಾನು ಎಂತಹ ಸೊಗಸಾದ ಗೀತೆ ಅಲ್ವಾ. ಗಾಳಿ ಮಾತು ಚಿತ್ರದಿಂದ ಈ ಗೀತೆ ಪ್ರಸಾರ ಆಯಿತು. ಲಕ್ಷ್ಮಿಯವರ ಆ್ಯಕ್ಟಿಂಗ್ ಕೂಡ ಅಷ್ಟೇ ಸೊಗಸಾಗಿತ್ತು. ಹಾಗೆ ಅವರ ಆ್ಯಕ್ಟಿಂಗ್ ಜೊತೆ ಜೊತೆಗೇ ಜಾನಕಿ ಅವರ ಎಸ್ ಜಾನಕಿ ಅಮ್ಮನವರ ಕಂಠಸಿರಿ ಎರಡು ಎಷ್ಟು ಅದ್ಭುತವಾಗಿ ಕಲಿತು ಬೆರೆತು ಹಾಲು ಜೇನಿನ ರೀತಿ ಎಲ್ಲರಿಗೂ ಸವಿಯಾಗಿ ಉಣಬಡಿಸಿತು ಹಾಡನ್ನು. ಬಹುಶಃ ಇಂಥ ಹಾಡು ಮತ್ತೆ ಮತ್ತೆ ಕೇಳಬೇಕು ಅನ್ಸೋದ್ರಲ್ಲಿ ಸಂಶಯನೇ ಬೇಡ. ಏನಂತೀರಾ? ಮತ್ತೊಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಾದರೆ, ಯಾವತ್ತೂ ಮುಳುಗೋದೇ ಇಲ್ಲ ಅಷ್ಟು ಭದ್ರ ಈ ಹಡಗು ಅಂತ ಹೇಳಲಾಗ್ತಿದ್ದ ಟೈಟಾನಿಕ್ ಹಡಗು ದುರಂತದಲ್ಲಿ ಅಂತ್ಯಾಯಿತು. ಆದರೆ ಈ ಹಡಗಲ್ಲಿ ತುಂಬ ಜನ ಬದುಕು ಉಳಿದ್ರೂ ಕೂಡ ಹೌದು. ಅಂತಹ ಬದುಕುಳಿದ್ರಲ್ಲಿ ಒಬ್ಬ ಖ್ಯಾತ ಉದ್ಯಮಿಯ ಮಡದಿ, ಅಂದರೆ ಅವರು ಕೂಡ ಉದ್ಯಮಿ, ಅವರು ಒಂದು ಪಾಕೆಟ್ ವಾಚ್ನ ಆ ಬದುಕು ಉಳಿಸಿದಂತಹ ಮತ್ತೊಂದು ಶಿಪ್ನ ಕ್ಯಾಪ್ಟನಿಗೆ ಉಡುಗೊರೆಯಾಗಿ ಕೊಟ್ರಂತೆ. ಆ ಉಡುಗೊರೆಯಾಗಿ ನೀಡಿದಂತಹ ಪಾಕೆಟ್ ವಾಚು ಈಗ ಇತ್ತೀಚೆಗೆ ಹರಾಜಿಗೆ ಬಂತು. ಅದು ಸುಮಾರು $1.5 million ಅಷ್ಟಕ್ಕೆ ಹರಾಜಿನಲ್ಲಿ ಮಾರಾಟ ಆಯಿತು. ಅದನ್ನು ಕೆಲವೊಬ್ಬರು ಕೊಂಡ್ಕೊಂಡ್ರು. ಹೀಗೆ ಕೆಲವೊಬ್ಬರಿಗೆ ವಿಧ ವಿಧವಾದ ಆಂಟಿಕ್ ಪೀಸ್ಗಳಾಗಿರ್ಬೋದು, ಅತ್ಯಂತ ವಿಶೇಷವಾದ ವಸ್ತುಗಳನ್ನು ಹರಾಜಿನಲ್ಲಿ ಕೊಂಡ್ಕೊಳ್ಳೋದಾಗಿರ್ಬೋದು, ಅಥವಾ ಇನ್ನೊಂದು ಕಡೆ ಕೊಂಡ್ಕೊಳ್ಳೋದಾಗಿರ್ಬೋದು, ವಿಶೇಷ ಭಾವಚಿತ್ರಗಳು ಅಥವಾ ಆಂಟಿಕ್ ಪೀಸ್ಗಳು, ವಿಶೇಷ ರೀತಿಯ ಕಲ್ಲುಗಳು, ಈ ಥರ ವಿವಿಧವಾದ ವಸ್ತುಗಳನ್ನು ಕೊಂಡ್ಕೊಳ್ಳೋ ಅಭ್ಯಾಸ ಕೂಡ ಇರುತ್ತೆ. ಅಂಥ ಅಭ್ಯಾಸ ನಿಮಗೂ ಕೂಡ ಇದ್ದರೆ ಖಂಡಿತ ನಮಗೂ ಕೂಡ ಮೆಸೇಜ್ ಮಾಡಿ ತಿಳಿಸ್ಬೋದು. ಅದೇ ರೀತಿ ನಿಮ್ಮ ಮನಸ್ಸಿಗೆ ಮೆಚ್ಚುಗೆ ಆಗುವಂತಹ ಹಾಡುಗಳಿದ್ರೆ ಅದನ್ನು ಕೂಡ ತಿಳಿಸಿ ಖಂಡಿತ ಪ್ರಸಾರ ಮಾಡೋಣ ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ 9408091013 9408091013. ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರೆ ಇದು FM Rainbow 101.3 ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ 9:34 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಸಾಕಷ್ಟು ಸಂದೇಶಗಳು ಬಂದು ನನ್ನನ್ನು ತಲುಪಿದೆ. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು BTM ಬಡಾವಣೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನನಗೆ ಹೈಸ್ಕೂಲ್ ದಿನಗಳಲ್ಲಿ ಸ್ಟ್ಯಾಂಪ್ ಕಲೆಕ್ಟ್ ಮಾಡುವ ಅಭ್ಯಾಸವಿತ್ತು, ಆದರೆ ಅದನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ ಅಂತ. ತುಂಬಾ ಒಳ್ಳೆ ಅಭ್ಯಾಸ. ಈ ತರಹ ಡಿಫ್ರೆಂಟ್ ಆಗಿರೋ ಅಭ್ಯಾಸ ಅಥವಾ ಹವ್ಯಾಸಗಳನ್ನು ಸಾಕಷ್ಟು ಜನ ಇಟ್ಕೊಂಡಿರ್ತಾರೆ, ಆದರೆ ಈಗಿನವರು ಸ್ವಲ್ಪ ಅದರಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂತ ನನ್ನ ಭಾವನೆ. ಗೊತ್ತಿಲ್ಲ, ರಿಯಾಲಿಟಿನ ಚೆಕ್ ಮಾಡೋ ಇದಕ್ಕೆ ಹೋಗಿಲ್ಲ. ಮತ್ತು ಸಾಕಷ್ಟು ಸಂದೇಶಗಳು ಇದೆ, ಅದರಲ್ಲೂ ತುಂಬಾ ಸಂದೇಶಗಳು ನಮ್ಮ ಜಾನಕಿ ಅಮ್ಮನವರ ಬಾನಲ್ಲೂ ನೀನೆ ಬುಹಿಯಲ್ಲೂ ನೀನೆ ಈ ಹಾಡಿಗಾಗಿ ನಮಗೆ ಸಂದೇಶ ಬಂದಿದೆ. ಅದು ಆಗಲೇ ನಮ್ಮ ಸಕ್ಕತ್ ಸಾಂಗ್ಸ್ನಲ್ಲಿ ಪ್ಲೇ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲರಿಗೂ ಕೇಳಿ ತುಂಬಾ ಖುಷಿಯಾಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಮತ್ತೊಂದು ಸಂದೇಶ ನಮಗಾಗಿ ಬಂದಿದೆ. ಸುವರ್ಣ ಪ್ರವೀಣ್ ತಣಿಸಂದ್ರದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ರು ದೇವಾನಂದ್ ಅವರು ಇಟ್ಕಿ ಶಿವಮೊಗ್ಗ ಇಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ನಮಸ್ಕಾರ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಗೀತಾ ಕಾವೇರಪ್ಪ ಅವರು ವಿರಾಜಪೇಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಬ್ಬರು ನನಗೆ ಎಸ್ ಜಾನಕಿ ಅಮ್ಮ ಅವರ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಾಯಿ ಪ್ರಿಯಾ, ಸುನೀತಾ, ಚಿನ್ನು, ಮಿನ್ನು ಅವರೆಲ್ಲರೂ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಎಸ್ ಜಾನಕಿ ಅಮ್ಮನವರನ್ನು ನಾವು ಖಂಡಿತ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವರ ಹಾಡುಗಳು ನಮ್ಮೆಲ್ಲರ ನಡುವೆ ಇರುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಹಾಗೆ ಮತ್ತೊಬ್ಬರು ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದವರು ಕೂಡ ಎಸ್ ಜಾನಕಿ ಅಮ್ಮನವರ ಹಾಡನ್ನೇ ಕೇಳಿದ್ದಾರೆ. ಶಿವಾನಂದ್ ಅವರು ದಾವಣಗೆರೆಯಿಂದ ತಮಗಾಗಿ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ನಮಸ್ತೆ ಮೇಡಮ್ ಅಂತ ಹೇಳಿ ಅದ್ಭುತವಾದ ಮಾಹಿತಿ. ಹಾಗೆ ನಮಗೂ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಮೂಡಲ ವಿಠಲಪುರದ ಪದ್ಮಶ್ರೀಧರ್ ಹಾಗೆ ಪನಗಟ್ಟಿ ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಆಶಾಕುಮಾರ್ ಅವರು ಆಲೂರಿನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಜಾನಕಿಯಮ್ಮ ಅವರ ಹಾಡಿಗೋಸ್ಕರ. ಜಾನಕಿಯಮ್ಮ ಅವರ ಹಾಡುಗಳು ಸದಾ ನಮ್ಮೆಲ್ಲರ ನಡುವೆ ಹೆಸರಾಗಿರುತ್ತೆ. ಹಾಗೆ ಅವರು ಸಾಕಷ್ಟು ಜನ ನಮಗೆ ಮತ್ತೊಂದು ಗೀತೆ ಬಂದ ಮೇಘರಾಜ ಈ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ ಸುಮಾರು ಸಂದೇಶಗಳು ಬಂದವು, ನನಗೆ ಈ ಗೀತೆಯನ್ನು ಪ್ರಸಾರ ಮಾಡಿ, ನನಗೆ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಹೀಗೆ ಬಾನಲ್ಲೂ ನೀನೆ ಬುವಿಯಲ್ಲೂ ನೀನೆ ಆ ಗೀತೆ ನಿಮ್ಗೆ ಈಗಾಗಲೇ ಪ್ರಸಾರ ಆಗಿದೆ. ಈಗ ಸಂಗೀತ ಸಿಪಾಯಿ ಜೊತೆದ ಈ ಗೀತೆ ನಿಮಗಾಗಿ

ರಾಗ ದೇಹ ಜಾನಕಿ ಅಮ್ಮವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ ಅವರು. ಕೇಳ್ತಾರೆ ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 9:47 ಆಗಿದೆ. ಕೇಳ್ತಾ ಇದ್ರ ಇದು ಕನ್ನಡ ಕಾಮನ್ ಬಿಲ್ಲು. ಸಂದೇಶಗಳನ್ನ ನೋಡೋದಾದ್ರೆ ಸಾಕಷ್ಟು ಸಂದೇಶಗಳು ಬಂದಿದೆ. ಮಹಾಲಿಂಗಪುರದಿಂದ ಐನುದ್ದೀನ್ ಬನಹಟ್ಟಿ, ಮುಮ್ತಾಜ್ ಬನಹಟ್ಟಿ, ರಿಯಾಸ್, ರುಬೀನಾ, ಶಬೀರಾ, ಸೂಫಿಯಾ, ಜುನೈದ್, ಅಂಜುಮಾ, ಹುಮೇರಾ, ರಫಾತಾ, ಮರಿಯಾ ಇವರೆಲ್ಲರೂ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹಾಡುಗಳೆಲ್ಲವೂ ತುಂಬ ಇಷ್ಟ ಆಗ್ತಾ ಇದೆ. ಎಸ್ ಜನಕೇಮ್ ಅವರ ಹಾಡುಗಳು ಕೇಳೋದಕ್ಕೆ ತುಂಬಾ ಸುಮಧುರವಾಗಿದೆ ಅಂತ ಹೇಳಿ ವೆಂಕಟೇಶ್ ಅವರು ಅಣಿಗೇರಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ನಾರ್ ಪುರದೀಂದ್ರ, ಬಲರಾಮ್, ವೆಂಕಟೇಶ್, ಶಿವಣ್ಣ, ತರುಣ್ ಇವರೆಲ್ಲರೂ ತಮ್ಮ ನೆಚ್ಚಿನ ಗೀತೆಗಾಗಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ನಾಗೇಶ್, ದೀಪಾ, ಋತ್ವಿಕ್, ಸಾರ್ವಿಕ್ ಇವರೆಲ್ಲರೂ ಹಾಸನದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾಗೇಂದ್ರ ತಾವರೆಕೆರೆಯವರು ಕುಣಗಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಮುಂಜಾನೆ, ಶುಭೋದಯ ಕಾಮನಬಿಲ್ಲು ಅಂತ ಹೇಳಿ ಬೆಳಗಾವಿ ಜಿಲ್ಲೆಯಿಂದ ನಮಗಾಗಿ ಸಂದೇಶವನ್ನು ಕಳಿಸಿರುವವರು ಲಕ್ಷ್ಮಣ್ ಕಟ್ಟಿಕಾರ್, ಪ್ರತೀಕ್, ಪ್ರಣವ್, ರಾಮ್ತೇಜ್, ಪ್ರೇಕ್ಷಾ, ಶ್ರೀದೇವಿ ಅವರೆಲ್ಲರೂ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಎಂ ಅವರ ಹಾಡುಗಳು ತುಂಬಾ ಸುಮಧುರವಾಗಿದೆ. ಹಾಗೆ ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಷಣ್ಮುಖ ರತ್ನಮ್ಮ ಹನುಮಂತಯ್ಯ ಅವರು ಹಳೆಗೆಪಾತಿ ಗ್ರಾಮದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಹಾಡುಗಳೆಲ್ಲವೂ ಬಹಳ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ರಮೇಶ್, ಅಶ್ವಿನಿ, ವಾಣಿಶ್ರೀ, ವೇದಾಂತ ಅವರು ಚಿಕ್ಕೋಡಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮುಧೋಳ ತಾಲೂಕಿಂದ ನಮಗೆ ಕೃಷ್ಣಬಾಯಿ, ಶ್ರೀದೇವಿ, ಸಿಂಧು, ಪ್ರಿಯಾಂಕಾ, ಪವನ, ಪಲ್ಲವಿ, ಪ್ರೀತಮ್ ಅವರೆಲ್ಲರೂ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಆಕಾಶವಾಣಿಗೆ ಶುಭ ಮುಂಜಾನೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ನೀಲಕಂಠಪ್ಪ ಅವರು ಸಿಂಧನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸವಿತಾ ಈಶ್ವರ್ ಇವರು ಮಂಜುನಾಥ್ ನಗರಿಂದ ಗುಡ್ ಮಾರ್ನಿಂಗ್ ಅಂತ ಹೇಳಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಮೆಸೇಜ್ ಅನ್ನು ಮಾಡಿದ್ದಾರೆ. ಹಾಗೆ ಚಿತ್ರದುರ್ಗ ಜಿಲ್ಲೆಯಿಂದ ನಾಗರಾಜ್ ಅವರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಎಂದೆಂದಿಗೂ ಅವರ ಸವಿ ನೆನಪು ನಮ್ಮೆಲ್ಲರಲ್ಲಿ ಇರುತ್ತೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಜಯಶ್ರೀ ಕುಲಕರ್ಣಿ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ, ನಮಗಾಗಿ ಗಗನವೆಲ್ಲೋ ಭೂಮಿಯಲ್ಲೋ ಹಾಡನ್ನು ಪ್ರಸಾರ ಮಾಡಿ. ನಾನಾಗಲೇ ಹೇಳಿದ ಸಾಕಷ್ಟು ಜನ ಈ ಹಾಡಿಗಾಗಿ ಸಂದೇಶವನ್ನು ಕಳಿಸಿದ್ರೆ ಬಹುಶಃ ಈ ಹಾಡು ಎಲ್ಲರ ಮನದಲ್ಲಿ ಅಚ್ಚಳಿಯದೆ ಹಾಗೆ ಇದೆ ಅಂತ ಅನಿಸುತ್ತೆ. ಈ ಹಾಡು ಈಗಾಗಲೇ ಪ್ರಸಾರ ಆಗಿದೆ, ನಿಮ್ಮೆಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಶ್ವೇತಾ ಎಸ್ ಅವರು ಸೂಳಿಯಾಯಿಂದ ಈ ಹಾಡಿಗಾಗಿ ಸಂದೇಶವನ್ನು ಕಳಿಸಿದ್ರು. ಹಾಗೆ ವೆರಿ ಗುಡ್ ಮಾರ್ನಿಂಗ್ ಎಫ್ ಎಂ ರೈನ್ಬೋ ಅಂತ ಹೇಳಿ ಸತೀಶ್ ಅವರು ಉಡುಪಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಗರ್ಮಡಿ ಅವರು, ಮಧುಮತಿ ಕರ್ಮಡಿ ಅವರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅರ್ಪಿತಾ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರು ಅಷ್ಟೇ ಬಂದ ಮೇಘರಾಜ ಈ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶಿವಮೊಗ್ಗದಿಂದ ಗೀತಾ, ನಾಗಪ್ಪ, ತೇಜಸ್ವಿನಿ, ಪವನ್, ರೋಹಿತ್ ಇವರೆಲ್ಲರೂ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಶುಭೋದಯ ಕಾಮನಬಿಲ್ಲು ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಪದ್ಮಜ ಶರತ್ ಬಿಡೆಯವರು ಬೆಂಗಳೂರಿನಿಂದ. ಹಾಗೆ ಹೆಚ್ ಎಲ್ ಬಸವರಾಜು ಅವರು ಹೊಸಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಬ್ಬರು ಮಹೇಶ್ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಾಕಷ್ಟು ಸಂದೇಶಗಳು ಇಂದು ನಮಗೆ ಬಂದು ತಲುಪಿದೆ. ನಮಗಾಗಿ ಹಾಡನ್ನು ಪ್ರಸಾರ ಮಾಡಿ ಅಂತ ಸಾಕಷ್ಟು ಮೆಸೇಜ್ಗಳನ್ನು ಕೂಡ ನಾನು ಓದಿದ್ದೀನಿ. ಹಾಗೆ ಯಾವೆಲ್ಲ ಗೀತೆಗಳನ್ನು ಪ್ರಸಾರ ಮಾಡ್ಬೋದು ಆ ಎಲ್ಲ ಗೀತೆಗಳನ್ನು ಒಂದು ಗಂಟೆ ಕಾಲಾವಕಾಶದಲ್ಲಿ ಎಷ್ಟು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ಪ್ರಸಾರ ಕೂಡ ಮಾಡಿದ್ದೀನಿ. ತಪ್ಪದೆ ಕೇಳ್ತಾರೆ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸಮಯ 10:08 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಅರ್ಜಿ ಪ್ರಿಯಾಂಕ. ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಗಾಯನ ಕೋಗಿಲೆ ಎಸ್ ಜಾನಕಿಯಮ್ಮನವರ ಗೀತೆಗಳನ್ನು ಕೇಳ್ತಾ ಸಾಗೋಣ. ಅವರ ಸುಮಧುರ ಗೀತೆಗಳು ನಿಮ್ಮ ಜೊತೆಯಾಗತ್ತೆ ಇಂದಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ನಿಮಗೂ ಯಾವುದಾದ್ರೂ ಅವರ ಗೀತೆಯನ್ನು ಕೇಳಬೇಕು ಅಂತ ಅನಿಸಿದ್ರೆ ಅಪರೂಪದಲ್ಲಿ ಅಪರೂಪವಾದ ಗೀತೆ ಇದು, ಇದನ್ನು ಕೇಳಬೇಕು ಅಂತ ಮನಸ್ಸಾಗ್ತಿದೆ ಅಂತ ನಿಮ್ಮ ಮನಸ್ಸಲ್ಲೂ ಕೂಡ ಭಾವನೆ ಬಂದರೆ ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9489901013 9480901013. ಇಂದಿನ ಸಿನಿ ಚಿಟ್ಟಿ ಕಾರ್ಯಕ್ರಮದಲ್ಲಿ ಅವರ ಗೀತೆ ಕೇಳ್ತಾ ಸಾಗೋಣ. ಎಸ್ ಜಾನಕಿಯಮ್ಮ ಅವರ ಧ್ವನಿಯಲ್ಲಿ

ಸಮಯ 10:11:50 ಕೇಳ್ತಾ ಇದ್ದೀರಾ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಂದು. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅಮ್ಮನವರ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಸಂಗೀತ ಅಂದ್ರೇ ಹಾಗೆ ಅಲ್ವಾ, ಇದು ಭಾಷೆಗಳನ್ನು ಮೀರಿ ಹೃದಯಗಳನ್ನು ಜೋಡಿಸುವಂತಹ ಅದ್ಭುತವಾದಂತಹ ಶಕ್ತಿ. ಕೋಟಿ ಕೋಟಿ ಸಂಗೀತ ಪ್ರೇಮಿಗಳ ಅಚ್ಚುಮೆಚ್ಚಿನ ಧ್ವನಿ ಅಂದರೆ ಅದು ಗಾಯನ ಕೋಗಿಲೆ ಎಸ್ ಜಾನಕಿ ಅಮ್ಮನವರದು. ಅವರ ಕಂಠದ ವಿಶೇಷತೆ ಅಂದ್ರೇ ಹಾಗೆ, ಪ್ರತಿಯೊಂದು ಹಾಡಿಗೂ ಅವರು ತಮ್ಮದೇ ಧ್ವನಿಯನ್ನು ಪಾತ್ರಕ್ಕೆ ತಕ್ಕಂತೆ ಬದಲಾಯಿಸ್ತಾ ಕೊಡ್ತಾ ಇದ್ರಂತೆ. ಇಂತಹ ಅದ್ಭುತವಾದ ಗಾಯಕಿ ಅಲ್ವಾ. ಇವರು ತಮ್ಮ 3ನೇ ವಯಸ್ಸಿನಲ್ಲೇ ಹಾಡೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಇಂತಹ ಆತ್ಮವಿಶ್ವಾಸ, ಇಂತಹ ಮುಗ್ಧತೆ, ಎಲ್ಲವೂ ಹಾಡಿಗೆ ಮತ್ತಷ್ಟು ಜೀವ ತುಂಬುವಂತೆ ಇತ್ತು. ನೀವೇನಾದರೂ ಹೇಳಬೇಕು ಅಂತ ಇದ್ರೆ ಖಂಡಿತ ನಮಗೆ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸಪ್ 9480091013. ಎಷ್ಟು ಜನಕ್ಕೆ ಮಾನವರ ಮತ್ತೊಂದು

ಎಂತಹ ಸೊಗಸಾದಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ದರೆ ಖಂಡಿತವಾಗ್ಲೂ ನಾವು ಕೂಡ ನಮ್ಮಮ್ಮನ ನೆನೆಸ್ಕೊಳ್ತೀವಿ. ಅಂತಹ ಅದ್ಭುತವಾಗಿ ಗಾಯನವನ್ನು ಮಾಡಿದ್ದಾರೆ ಎಸ್ ಜಾನಕಿಯಮ್ಮನವರು. ಹಾಗೆ ಇವರು ಸಾಕಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ. ಆದರೆ ಇವರ ಶಕ್ತಿ ಎಷ್ಟಿತ್ತು ಅಂತಂದರೆ ಒಂದೇ ಸ್ಟುಡಿಯೋದಲ್ಲಿ ಒಂದಾದ್ಮೇಲೆ ಒಂದು, ಅಂದರೆ ಈಗ ಕನ್ನಡದಲ್ಲಿ ಹಾಡಿ ನಂತರ ನೆಕ್ಸ್ಟ್ ಮೊಮೆಂಟೇ ಅವರು ತೆಲುಗುನಲ್ಲಿ ರೆಕಾರ್ಡಿಂಗ್ನ ಮಾಡ್ತಾ ಇದ್ರಂತೆ, ಅದರ ನೆಕ್ಸ್ಟು ತಮಿಳು, ಹಾಗೆ ಮಲಯಾಳಂ, ಹೀಗೆ ಅನೇಕ ಭಾಷೆಗಳಲ್ಲಿ ಒಂದೇ ಬಾರಿಗೆ ರೆಕಾರ್ಡಿಂಗ್ ಮಾಡುವಂತಹ ಶಕ್ತಿ ಉಳ್ಳಂತಹ ಗಾಯಕಿಯಾಗಿದ್ದರು ಎಸ್ ಜಾನಕಿ ಅಮ್ಮನವರು. ಹಾಗೆ ಒಂದೇ ಸತಿ ಟೇಕನ್ನು ಕಂಪ್ಲೀಟ್ ಮಾಡ್ತಾ ಇದ್ರಂತೆ. ಅಂದರೆ ಒಂದು ಹಾಡನ್ನು ಈಗ ನಾವು ಹೇಗೆ ಹಾಡು ಆಗೋಗಿದೆ ಅದನ್ನು ಸ್ಟೇಜ್ ಮೇಲೆ ಬಂದು ಒಂದೇ ಸತಿ ಹೇಗೆ ಹಾಡ್ತಾರೋ ಹಾಗೆ ಅವರು ಮೊದಲ ಬಾರಿಗೆ ಹಾಡ್ತಾ ಇದ್ರಂತೆ. ಅಂತಹ ಅದ್ಭುತ ಗಾಯಕಿ ನಮ್ಮ ಎಸ್ ಜಾನಕಿ ಅಮ್ಮನವರು. ಇವ್ರ ಬಗ್ಗೆ ಎಷ್ಟು ಹೇಳೋದು, ಎಷ್ಟು ಹೇಳಿದ್ರೂ ಕಡಿಮೆನೆ. ಬಹುಶಃ ಪದಗಳ ಅಭಾವ ಬರುತ್ತೆ ಹೊರತು ಇವರ ಬಗ್ಗೆ ಹೇಳೋದಕ್ಕೆ ಪೂರ್ತಿಯಾಗುವುದಿಲ್ಲ. ಏನಂತೀರಾ? ಮತ್ತಷ್ಟು ಅವರ ಗೀತೆಗಳನ್ನು ಕೇಳ್ತಾ ಸಾಗೋಣ, ಅದೇ ನಮಗೆ ಖುಷಿ ಅಂತ ಹೇಳ್ತಾ ಕೇಳ್ತಾರೆ. ಇದು FM ರೈನ್ಬೋ ಕನ್ನಡ ಕಾಮನ್ವೆಲ್ಲು. ಎಸ್ ಜಾನಕಿ ಅಮ್ಮನವರ ಮತ್ತೊಂದು ಗೀತೆ ಗುಡ ನೋಡಿ ಹೆಣ್ಕೊಡುವ ಚಿತ್ರದಿಂದ ಪ್ರಸಾರ ಆಗ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ RN ಜೆ ಗೋಪಾಲ್, ಸಂಗೀತ ಸಂಯೋಜನೆ M ರಂಗರಾವ್.

ಸಮಯ ಆಗಿದೆ 10:23 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಸಾಕಷ್ಟು ಜನ ನಮಗೆ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಎಸ್ ಜಾನಕಿ ಅಮ್ಮನವರ ಬಗ್ಗೆ ತುಂಬಾನೇ ಹೊಗಳಿ ನಮಗೆ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಕೆಲವರು ನಮ್ಮನ್ನ ಅವರನ್ನ ಅಗಲಿರಲಾರೆವು, ಅಂದರೆ ಅವರ ಹಾಡುಗಳು ಇನ್ನೂ ನಮ್ಮ ಮನದಾಳದಲ್ಲಿ ಹಾಗೆ ಇದೆ ಅಂತ ಹೇಳಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಭಾರತೀಯ ಚಿತ್ರರಂಗದ ಶ್ರೇಷ್ಠ ಹಿನ್ನೆಲೆ ಗಾಯಕರಲ್ಲಿ ಒಬ್ಬರು, ತಮ್ಮ ಮಧುರ ಕಂಠದಿಂದ ಕನ್ನಡ ಸೇರಿದಂತೆ ದಕ್ಷಿಣ ಭಾರತದ ಹಲವು ಭಾಷೆಗಳಲ್ಲಿ ಸಾವಿರಾರು ಅಮರ ಗೀತೆಗಳನ್ನು ಹಾಡಿ ಸಂಗೀತ ಲೋಕದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ್ದಾರೆ. ಅವರ ಹಾಡುಗಳು ಸದಾ ಸಂಗೀತ ಪ್ರಿಯರ ಹೃದಯದಲ್ಲಿ ಜೀವಂತವಾಗಿರುತ್ತೆ. ಅವರಿಗೆ ಭಾವಪೂರ್ಣ ನಮನಗಳು ಅಂತ ಹೇಳಿ ಬಸವರಾಜ್ ಅವರು ಕೊಪ್ಪಳದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾನೇ ಧನ್ಯವಾದಗಳು, ತುಂಬಾನೇ ಅದ್ಭುತವಾದ ಸಂದೇಶ. ಹಾಗೆ ನಮ್ಮ ದಕ್ಷಿಣ ಭಾರತದ ನೈಟಿಂಗೇಲ್ ಜಾನಕಿ ಅಮ್ಮನವರು, ಅವರಿಗೆ ನಮನಗಳು. ಹಾಗೆ ಅವರ ನೆನಪಿನಲ್ಲಿ ನಮಗೂ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ವೆಂಕಟೇಶ್ ಅವರು ಮಂಡ್ಯದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಕನ್ನಡ ಆಕಾಶವಾಣಿ ರೈನ್ಬೋನಲ್ಲಿ ಎಲ್ಲ ಹಾಡುಗಳು ನಮಗೆ ತುಂಬಾ ಇಷ್ಟ ಆಗ್ತಾ ಇದೆ, ಜಾನಕಿ ಅಮ್ಮನವರ ಹಾಡುಗಳು ನಮಗೆ ತುಂಬಾ ಇಷ್ಟ ಅಂತ ಹೇಳಿ ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಭಾನು ಪ್ರಕಾಶ್ ಅವರು, ಶ್ರೇಯಸ್ ಚಿಂತನ ಇವರು ಹಾಸನದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ 1974 ಕಂಡಂತಹ ಎರಡು ಕನಸು ಚಿತ್ರ ನಮ್ಗೆ ತುಂಬಾ ಇಷ್ಟ, ಅದರಲ್ಲಿ ಜಾನಕಿ ಅಮ್ಮವರು ಹಾಡಿರೋ ಹಾಡುಗಳಂತೂ ಬಹಳನೇ ಪ್ರಿಯ ಅಂತ ಹೇಳಿ ರಾಮರತ್ನ ಅವರು ರಾಜರಾಜೇಶ್ವರಿ ನಗರಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಜಾನಕಿ ಅಮ್ಮ ತಮ್ಮ 19 ವಯಸ್ಸಿನಲ್ಲಿ ತಮಿಳು ಚಿತ್ರ ವಿಧಿಯನ್ ವಿಯಾಲೆಟ್ಟುನೊಂದಿಗೆ ತಮ್ಮ ಗಾಯನದ ಜೀವೃತಿ ಜೀವನವನ್ನು ಪ್ರಾರಂಭ ಮಾಡಿದ್ರು. ಜಾನಕಿಯವರು ಚಲನಚಿತ್ರಗಳು, ಆಲ್ಬಮ್ಗಳು, ದೂರದರ್ಶನ ಮತ್ತು ರೇಡಿಯೋಗಳಲ್ಲಿ ಸೇರಿದಂತೆ 48,000 ಹೆಚ್ಚು ಹಾಡುಗಳನ್ನು ಇವರು ರೆಕಾರ್ಡ್ ಮಾಡಿದ್ದಾರೆ. ಹಾಗೆ 20 ಭಾರತೀಯ ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿದ್ದಾರೆ. ಹಾಗೆ ಶೀರ್ಷಿಕೆ ಗೀತೆಗಳು ಸೇರಿ ಸುಮಾರು ಮಾತೃಭಾಷೆ ಆಗಿರ್ಬೋದು ತೆಲುಗು, ಕನ್ನಡ, ತಮಿಳು, ಮಲಯಾಳಂ, ಹಿಂದಿ, ಸಂಸ್ಕೃತ, ಒಡಿಯಾ, ತುಳು, ಉರ್ದು, ಪಂಜಾಬಿ, ಬಂಗಾಳಿ, ಕೊಂಕಣಿ, ಹೀಗೆ ಸಾಕಷ್ಟು ಭಾಷೆಗಳಲ್ಲಿ ಇವರು ಹಾಡನ್ನು ಹಾಡಿದ್ದಾರೆ. ಹಾಗೆ ವಿದೇಶಿ ಭಾಷೆಗಳಾದ ಇಂಗ್ಲಿಷ್, ಜಾಪನೀಸ್, ಜರ್ಮನ್ ಸೇರಿದಂತೆ ಬೇರೆ ಭಾಷೆಗಳಲ್ಲೂ ಇವರು ಕೂಡ ಹಾಡನ್ನು ಹಾಡಿದ್ದಾರೆ ಅಂತ ಹೇಳಿ ನಮಗೆ ಉಪಯುಕ್ತ ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಬದ್ರಿ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ರು ತುಂಬಾ ಧನ್ಯವಾದಗಳು, ತುಂಬ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ನೀವು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಹಾಗೆ ಹಾಡುಗಳನ್ನು ಕೇಳೋಣ. ಎಸ್ ಜಾನಕಿ ಅಮ್ಮವರ ಹಾಡುಗಳು ನಿಮಗಾಗಿ ಸಿನಿ ಚಿಟಿಯಲ್ಲಿ ಪ್ರಸಾರ ಆಗ್ತಾ ಇದೆ ಅಂತ ಹೇಳ್ತಾ ಮತ್ತೊಂದು ಗೀತೆ ಮರ್ಯಾದ ಹಾಡು ಚಿತ್ರದಿಂದ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಎಸ್ ಜಾನಕಿ ಅಮ್ಮವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಆರ್ ಎನ್ ಜಿ ಗೋಪಾಲ್ ಅವರು, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್.

ಸಮಯ 10:43 8 ಸೆಕೆಂಡ್ಗಳಾಗಿದೆ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಅವರ ಹಾಡುಗಳನ್ನು ಕೇಳ್ತಾ ಬಹುಶಃ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ನಾನು ಮಾತಾಡೋದಕ್ಕಿಂತ ಮತ್ತೊಂದು ಗೀತೆಯನ್ನು ಕೇಳೋಣ ಅಂತ ಅನ್ನಿಸ್ತಾ ಇದೆ. ಮತ್ತೊಂದು ಗೀತೆಯ ನಂತರ ನಿಮ್ಮ ಸಂದೇಶಗಳಿಗೆ ಮುಖ ಮಾಡ್ತೀನಿ. ನಾ ಮೆಚ್ಚಿದ ಹುಡುಗ ಚಿತ್ರದಿಂದ ಈ ಗೀತೆ ನಿಮಗಾಗಿ ಮೂಡಿಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ RNG ಗೋಪಾಲ್, ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್.

ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲು. ಇಲ್ಲಿ ಕೂತಿರೋ ನನಗೇನೆ ಈ ಹಾಡು ಕೇಳಬೇಕು ಅನ್ನಿಸ್ತಿದೆ, ಇನ್ನೊಂದು ಹಾಡು ಕೇಳಬೇಕು ಅನ್ನಿಸ್ತಿದೆ. ಆ ಹಾಡು ತುಂಬ ಚೆನ್ನಾಗಿದೆ ಅಲ್ವಾ? ಅಯ್ಯೋ, ಅದನ್ನು ಹಾಕಲೇ ಇಲ್ವಲ್ಲ. ಈ ಹಾಡು ಕೇಳಿದರೆ ನಮ್ಮ ಕೇಳುಗರು ಈ ಹಾಡನ್ನು ಹಾಕಬೇಕಲ್ಲ ಅಂತ ಭಾವನೆ ಬರ್ತಾ ಇದೆ. ಆದರೆ ಸಮಯ ಓಡ್ತಾ ಇದೆ. ಇನ್ನು ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದರೆ ತುಂಬಾ ಥ್ಯಾಂಕ್ ಯು ಮೇಡಮ್. ಅವರ ಹಾಡುಗಳನ್ನು ಎಷ್ಟು ಕೇಳಿದ್ರೂ ಸಾಲಲ್ಲ. ಇಂಥ ವ್ಯಕ್ತಿ ಮತ್ತೆ ಮತ್ತೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳ್ತಾ ನಮಗೆ ಸಂದೇಶವನ್ನು ಕಳಿಸಿರೋರು ರಾಜಾಜಿನಗರಿಂದ ನಾಗರತ್ನ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಿಜ ಹೇಳ್ತೀನಿ ಮೇಡಮ್, ಈ ಎಸ್ ಜಾನಕಿ ಅಮ್ಮ ಅವರ ಹಾಡುಗಳನ್ನು ಕೇಳ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವರ ಹಾಡುಗಳು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಶೋಭಾ ಶೆಟ್ಟಿ ಅವರು ಚಿಕ್ಕಮಗಳೂರಿಂದ. ಹಾಗೆ ಎಲ್ಲರ ಭಾವನೆಗಳು ತುಂಬಿ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ನನಗೆ ಒಲವು ಗೆಲುವು ಚಿತ್ರದಿಂದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಟಿವಿ ಸರ್ಕಲ್ನಿಂದ ನಮಗೆ ಚಿದಾನಂದ್ ಅವರು ಕೂಡ, ಅಮ್ಮನವರ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಅದರಿಂದ ಕಾರ್ಯಕ್ರಮ ಚೆನ್ನಾಗಿದೆ ಅನ್ನೋದರಲ್ಲಿ ಏನೂ ಇಲ್ಲ, ಯಾಕಂದರೆ ಅವರ ಹಾಡುಗಳೇ ಅಷ್ಟು ಅದ್ಭುತವಾಗಿದೆ. ಅವ್ರಿಗೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ರೆ ಸಾಕು, ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬರುತ್ತೆ ಅನ್ನೋದರಲ್ಲಿ ಸಂಶಯನೇ ಬೇಡ. ಹಾಗೆ ತುಂಬ ಇನ್ಫಾರ್ಮೇಟಿವ್ ಮೆಸೇಜನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಹೆಸರಿನೊಂದಿಗೆ ಕಳಿಸ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಹೆಸರುಗಳನ್ನು ಓದೋದಕ್ಕೆ ಅಂತ ಹೇಳ್ತಾ, ಜಾನಕಿ ಅಮ್ಮ ಅವರ ಅಗಲಿಕೆಯ ನೋವಿನಲ್ಲಿರುವಾಗ ನಿಮ್ಮ ಕಾರ್ಯಕ್ರಮ ಅಂದರೆ ಹಾಡುಗಳು ನಮಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿ ಮಂಜು ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇವರ ಸಂಗೀತ ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ರಾಮನತ್ರ ಅವರು ರಾಜರಾಜೇಶ್ವರಿ ನಗರಿಂದ. ಹಾಗೆ ನಮ್ಮ ನೆಚ್ಚಿನ ಗಾಯಕಿ ಎಸ್ ಜಾನಕಿ ಅಮ್ಮ ಅಂತ ಹೇಳಿ ಅವರಿಗೆ ನಮನಗಳನ್ನು ಕಳಿಸ್ತಾ ಅನಿಲ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಕುಷ್ಟಗಿಯಿಂದ. ಹಾಗೆ ಬೆಟಗೇರಿ ಗದಗಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಜಯಶ್ರೀ ಅವರು. ಹೇಮಂತ್ ಕುಮಾರ್ ಅವರೆಲ್ಲರೂ ಜಾನಕಿ ಅಮ್ಮ ಅವರನ್ನು ನೆನೆಸ್ಕೊಳ್ತಾ ಅವ್ರಿಗಾಗಿ ನಮ್ಗೆ ಅವರ ಹಾಡು ನಮಗೆ ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅನಂತ್ ಕುಮಾರ್ ಅರಸು ಅವರು ಕೂಡ ಗುಬ್ಬಿಯಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು, ಹಾಗೆ ಇದು ನಮ್ಮ ಎಸ್ ಜಾನಕಿ ಅಮ್ಮ ಅವರ ಫೇವ್ರೆಟ್ ಸಾಂಗು ನಮ್ಮದು ಅವರು ಹಾಡಿರೋದು ಅಂತ ಹೇಳಿದ್ದಾರೆ. ಹಾಗೆ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ ನನಗೆ, ನಮಗೆ ಈ ಹಾಡು ಇಷ್ಟ, ನಮಗೆ ಆ ಹಾಡು ಇಷ್ಟ. ಎಸ್ ಜನ ಹೇಳಿದ್ನಲ್ಲ, ಇದು ಒಂದು ಎರಡು ಅಂತ ಅಲ್ಲ, ಆ ಹಾಡು ಇದೆಯಲ್ವಾ, ಈ ಹಾಡಿದೆ ಅಲ್ವಾ ಅಂತ ಹೇಳ್ತಾ ಇದ್ರೆ ಪಟ್ಟಿ ಬೆಳೀತಾನೇ ಹೋಗುತ್ತೆ ಹೊರತು ನಮಗೆ ಗಂಟೆಗಳು ಸಲ್ಲೋದಿಲ್ಲ, ದಿನಗಳು ಸಲೋದಿಲ್ಲ. ಅಷ್ಟು ಅದ್ಭುತವಾಗಿದೆ ಅವರ ಗಾಯನ, ಹಾಗೆ ಅಷ್ಟು ದೊಡ್ಡ ಪಟ್ಟಿ ಇದೆ ಅವರ ಗಾಯನದ ಲಿಸ್ಟ್. ಆದರೆ ಮತ್ತೊಂದು ಗಾಯನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎಸ್ ಜಾನಕಿ ಅಮ್ಮ ಅವರ ಧ್ವನಿಯಲ್ಲಿ. ಒಲವು ಗೆಲುವು ಚಿತ್ರದಿಂದ ಜಿ ಉದಯಶಂಕರ್ ಅವರ ಸಾಹಿತಿಯೋರ್ವ ಈ ಗೀತೆ, ಸಂಗೀತ ಸಂಯೋಜನೆ ಮಾಡಿದರೆ ಜಿ ಕೆ ವೆಂಕಟೇಶ್ ಅವರು.

ಸಮಯ 10:53 18 ಸೆಕೆಂಡ್ ಆಗಿದೆ. 1957-58 ರಾಯರ ಸೊಸೆ ಚಿತ್ರದ ಮೂಲಕ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿ ಎಲ್ಲರ ಮನೆ ಮನದಲ್ಲಿ ನೆಲೆಯಾಗಿದ್ದಾರೆ ಎಸ್ ಜಾನಕಿ ಅಮ್ಮನವರು. 4 ಬಾರಿ ರಾಷ್ಟ್ರ ಪ್ರಶಸ್ತಿ, 30 ರಾಜ್ಯ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಸಾಕಷ್ಟು ಪ್ರಶಸ್ತಿಗಳು ಅವರು ಮುಡಿಗೇರಿಸಿಕೊಂಡಿದ್ದರೂ ಸಹ ಕನ್ನಡಿಗರ ಮನೆ ಮನದಲ್ಲಿ ಅವರಿಗೆ ಇನ್ನೂ ದೊಡ್ಡ ಪ್ರಶಸ್ತಿಯನ್ನು ಕೊಟ್ಟು ತಮ್ಮ ಮನದಲ್ಲಿ ನೆಲೆಗೊಳಿಸಿದ್ದಾರೆ ನಮ್ಮೆಲ್ಲ ಕೇಳುಗರು ಹಾಗೂ ನಮ್ಮೆಲ್ಲ ಜನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರನ್ನ ನೆನೆಸ್ಕೊಳ್ತಾ ಅವ್ರದ್ದೇ ಹಾಡುಗಳನ್ನು ಕೇಳ್ತಾ 1 ಗಂಟೆ ಕಾಲಾವಧಿ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಇನ್ನೂ ನಾನಾಗಲೇ ಹೇಳ್ದಾಗಿ ಇನ್ನೂ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಮುಂದೆ ಕೂಡ ಅವ್ರ ಹಾಡುಗಳು ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾರೆ, ಇದು FM ರೈನ್ಬೋ ಕನ್ನಡ ಕವನಬಿಲ್ಲು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ RJ ಪ್ರಿಯಾಂಕ. ಹ್ಯಾವ್ ಎ ನೈಸ್ ಡೇ, ಹ್ಯಾವ್ ಎ ನೈಸ್ ಸಂಡೇ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನಗಳನ್ನು ಸಲ್ಲಿಸುತ್ತಿದ್ದಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಎಸ್ ಜಾನಕಿ ಅವರ ಗಾಯನ ತಲೆಮಾರುಗಳ ಕಾಲ ಸಂಗೀತ ಪ್ರೇಮಿಗಳನ್ನು ಮಂತ್ರಮುಗ್ಧಗೊಳಿಸಿತ್ತು ಎಂದು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ. ಭಗವಂತನು ಮೃತರ ಆತ್ಮಕ್ಕೆ ಸದ್ಗತಿ ಕರುಣಿಸಲಿ, ಕುಟುಂಬ ವರ್ಗ ಮತ್ತು ಅಭಿಮಾನಿಗಳಿಗೆ ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸಂಜೆ 4:30 ಮೈಸೂರು ಬೋಗಾದಿ ರಸ್ತೆಯ ಕಣಿಯನಹುಂಟಿ ಬಳಿ ಇರುವ ಅವರ ತೋಟದ ಮನೆ ಸಮೀಪ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇಂದು ಕರ್ನಾಟಕ ಏಕೀಕರಣದ ಪ್ರಮುಖ ರೂವಾರಿ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಅವರ ಜನ್ಮದಿನ. ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡ ಭಾಷೆ, ಸಂಸ್ಕೃತಿ ಹಾಗೂ ನಾಡಿನ ಅಸ್ಮಿತೆಯನ್ನು ಜಾಗೃತಗೊಳಿಸಲು ಆಲೂರು ವೆಂಕಟರಾವ್ ಅವರು ನೀಡಿದ ಕೊಡುಗೆ ಅನನ್ಯವಾದುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಮರಿಸಿದ್ದಾರೆ. ರಾಜ್ಯದ ಗ್ರಾಮ ಪಂಚಾಯಿತಿಗಳ ಆಡಳಿತ ಅವಧಿ ಪೂರ್ಣಗೊಂಡಿದ್ದು ಬರುವ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸಚಿವರು ಸುದ್ದಿಗೋಷ್ಠಿ ನಡೆಸಿ ಕೆಲವು ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಿದ ಹಿನ್ನೆಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕಾಗಿದೆ. ಈ ತಿಂಗಳಾಂತ್ಯ ಅಥವಾ ಆಗಸ್ಟ್ನಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆ ಬಳಿಕ ಆಯೋಗ 45 ದಿನಗಳಲ್ಲಿ ಪಂಚಾಯಿತಿಗಳ ಚುನಾವಣೆ ನಡೆಸಲಿದೆ ಎಂದು ಸ್ಪಷ್ಟಪಡಿಸಿದರು. ಹಾವೇರಿ ಜಿಲ್ಲೆ ಎಲ್ಲ ನ್ಯಾಯಾಲಯಗಳಲ್ಲಿ ಆಯೋಜಿತ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಒಟ್ಟು 6,028 ಪ್ರಕರಣಗಳಲ್ಲಿ 4,565 ಪ್ರಕರಣಗಳು ಇತ್ಯರ್ಥಗೊಂಡಿದ್ದು 20,61,00,000 ರೂಪಾಯಿ ರಾಜಿಯಾಗಿದೆ. ಜಿಲ್ಲೆಯಲ್ಲಿ ವ್ಯಾಜ್ಯಪೂರ್ವ 1,14,449 ಪ್ರಕರಣಗಳು ಇತ್ಯರ್ಥಗೊಂಡಿವೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ್ ದೇವೀಂದ್ರಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಲೋಕ ಅದಾಲತ್ ಪಕ್ಷಕಾರರನ್ನು ಒಂದು ಕಡೆ ಸೇರಿಸಿ ಪ್ರಕರಣವನ್ನು ರಾಜ್ಯದಲ್ಲಿ ಇತ್ಯರ್ಥಗೊಳಿಸುವುದರಿಂದ ಅಪೀಲು ಅಂತಕ್ಕಂಥ ಒಂದು ಪ್ರಾವಿಷನ್ ಇರುವುದಿಲ್ಲ. ಆದುದರಿಂದ ಪ್ರಕರಣಕ್ಕೆ ಅಂತಿಮ ನಿರ್ಣಯ ಅನ್ನುವಂಥದ್ದು ಬರ್ತದೆ. ಆ ಮೂಲಕ ಜನರಿಗೆ ಸಾಕಷ್ಟು ಸಮಯ ಉಳಿತಾಯ ಆಗ್ತದೆ. ಎರಡನೇದಾಗಿ ಈಗಾಗಲೇ ಪಾವತಿ ಮಾಡಿರುವಂತಹ ಕೋರ್ಟ್ ಫೀಯನ್ನ ರೀಫಂಡ್ ಮಾಡ್ತೇವೆ. ಎರಡು ಪಕ್ಷಕಾರರಲ್ಲಿ ಉಂಟಾದ ಮನಸ್ತಾಪ ಕಡಿಮೆ ಆಗಿ ಸಂಬಂಧ ಗಟ್ಟಿಗೊಳ್ಳುತ್ತದೆ. ಈ ಬಾರಿಯ ಲೋಕ ಅದಾಲತ್ ಇದನ್ನ ರಾಷ್ಟದ ಎರಡನೆಯ ಲೋಕ ಅದಾಲತ್ ಎಂದು ಕರೆಯಲಾಗುತ್ತದೆ. ಈ ಲೋಕ ಅದಾಲತ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 6,228 ಬಾಕಿ ಪ್ರಕರಣಗಳನ್ನು ವಿಲೇವಾರಿಗೆ ಗುರುತಿಸಿ 4,565 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಆ ಮೂಲಕ ಜನರಿಗೆ ಸಾಕಷ್ಟು ಅನುಕೂಲ ಆಗಿದೆ.
0: ಯಾದಗಿರಿ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಆಯೋಜಿತ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ 7,237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಪ್ರಕರಣಗಳ ತ್ವರಿತ ವಿಲೇವಾರಿಗಾಗಿ ಜಿಲ್ಲೆಯಾದ್ಯಂತ 11 ಪೀಠಗಳನ್ನು ರಚಿಸಲಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆ ಹಂತದಲ್ಲಿದ್ದ ಪ್ರಕರಣಗಳು ಸೇರಿದಂತೆ 16,678 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿವೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹರೀಶ್ ಎ ತಿಳಿಸಿದ್ದಾರೆ. ರಾಜ್ಯದ ಶೇಕಡ 50ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಭೀಕರವಾಗಿದೆ. ಸರ್ಕಾರದ ಮುಂದೆ ಯಾವುದೇ ಪರಿಹಾರ ಯೋಜನೆ ಇಲ್ಲ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ. ಗದಗ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಮುಂಗಾರು ವಿಫಲವಾದಾಗ ಪರ್ಯಾಯ ಬೆಳೆ ಯೋಜನೆ ರೂಪಿಸಬೇಕಿತ್ತು. ರೈತರಿಗೆ ಸೂಕ್ತ ಸಲಹೆ ಅಥವಾ ಮಾರ್ಗದರ್ಶನ ಸರ್ಕಾರದ ವಿವಿಧ ಇಲಾಖೆಗಳಿಂದ ಸಿಗುತ್ತಿಲ್ಲ. ರೈತರು ಬೀಜ ಹಾಗೂ ರಸಗೊಬ್ಬರಗಳ ಬಂಡವಾಳ ಹಾಕಿ ಈಗ ತೀವ್ರ ಹತಾಶರಾಗಿದ್ದಾರೆ ಎಂದರು. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ದುರ್ಬಲವಾಗಿರುವ ಹಿನ್ನೆಲೆ ರೈತರು ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನವಣೆ, ಜೋಳ ಹಾಗೂ ಸಜ್ಜೆಯಂತಹ ಕಡಿಮೆ ನೀರು ಬೇಡುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: कैच द रेन, बारिश के पानी की एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: Where there's water, there's life. Come, let us adopt rain water harvesting techniques in our homes and offices. Let us build recharge pits and shafts, fix defunct bore wells, remove silt from water bodies, plant as many trees as possible. This monsoon, let us join Catch the Rain campaign.
2: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
2: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
3: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
2: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
3: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
2: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
3: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
2: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
3: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
2: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: ನಮಸ್ಕಾರ, ದ ಟೈಮ್ ಇಸ್ ನೌ 12:08 ಅಂಡ್ ಇಟ್ಸ್ ಟೈಮ್ ಫಾರ್ ಮೀ, ವಾಸಂತಿ ಹರಿಪ್ರಕಾಶ್, ಟು ಸ್ಟೆಪ್ ಇನ್ ಟು ದ ಶೋ ಕಾಲ್ ದ ರೇನ್ಬೋ ರಿವರ್ಬ್ ಆನ್ FM Rainbow 101.3. From now until the next 1 hour, I'm going to shower you in fact with rain songs of Bollywood, and we call it Bollywood or Barsaat. Because the mood is such across the country, it's something which I started yesterday on the retro show. Today I will be playing some newer songs for you, and some of you have reserved your songs from yesterday itself. I'm going to try as much to do justice. Adre modalnedagi namaskara and swagata to the show. For those of you who are tuned in from different cities and towns across the world, thanks to the app which is called News On Air, that allows you to tune in from wherever you are, whichever country. But a number that I urge you to save, because it will be very helpful for you to respond to what I'm asking you, or even to tell me and the world what's on your mind today. So get ready to save.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 1:01, ಕರೆಯಲಿ ಕೈರುಚಿ ಕಾರ್ಯಕ್ರಮ. ನೀವು ನಮ್ಮ ಜೊತೆ ಯಾವ್ದಾದ್ರು ನಿಮ್ಮ ನೆಚ್ಚಿನ ಕೈರುಚಿ ಅಥವಾ ನಿಮ್ಮ ಕೈಯಲ್ಲಿ ಅರಳಿದ ಕೈರುಚಿ ಹಂಚಬಹುದು. ನಿಮಗಾಗಿ ಈ ವೇದಿಕೆ ಪ್ರತಿದಿನ 1 ಗಂಟೆಗೆ, ಎಲ್ಲರಿಗಾಗಿ ಈ ವೇದಿಕೆ ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ ಜೆ ಶ್ರಾವ್ಯ ಹರುಮನೆ. ನಮ್ಮ ವಾಟ್ಸಪ್ ಸಂಖ್ಯೆ 9408091013, ಅಥವಾ ನೀವು ನಮಗೆ ಕರೆ ಮಾಡಬಹುದಾದ ನಮ್ಮ ದೂರವಾಣಿ ಸಂಖ್ಯೆ 0802228126. ಇದೀಗಾಗಿತೆ ಆಚಾರ ಅಂಡ್ ಕೋ ಚಿತ್ರದಿಂದ ಎಂಜೆ ದೀಪಿಕಾ ಕುಮಾರ್ ಅವರ ಗಾಯನದಲ್ಲಿ ಬಿಂದುಮಾಲಿನಿ ಪ್ರೀತಿ ಭಾರದ್ವಾಜ್ ಅವರು ದನಿಗೂಡಿಸಿದ್ದಾರೆ. ತ್ರಿಲುಕ್ ತ್ರಿವಿಕ್ರಮ ಅವರ ಸಾಹಿತ್ಯ, ಬಿಂದುಮಾಲಿನಿ ನಾರಾಯಣಸ್ವಾಮಿ ಅವರ ಸಂಗೀತ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಇಂದಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಪತ್ರೊಡೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಕೆಸಿನ ಸೊಪ್ಪು ಅಥವಾ ಕೆಸುವಿನ ಎಲೆಗಳು ಒಂದು 10-12 ಬೇಕಾಗುತ್ತೆ. ನಂತರ ದೋಸೆ ಅಕ್ಕಿಯನ್ನು 2 ಕಪ್ ಒಂದು 4-5 ಗಂಟೆ ನೆನೆಸಿಟ್ಕೊಳ್ಬೇಕು. ನಂತರ ತುರಿದ ಕಾಯಿ ತುರಿ, ಒಣ ಮೆಣಸಿನಕಾಯಿ, ಕೊತ್ತಂಬರಿ ಬೀಜ, ಜೀರಿಗೆ, ಹುಣಸೆಹಣ್ಣು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಮಾಡುವ ವಿಧಾನ. ನೆನೆಸಿದ ಅಕ್ಕಿಯನ್ನು ನೀರು ಬಸಿದು ಅದಕ್ಕೆ ತೆಂಗಿನ ತುರಿ, ಒಣಮೆಣಸಿನಕಾಯಿ, ಕೊತ್ತಂಬರಿ ಬೀಜ, ಜೀರಿಗೆ, ಹುಣಸೆಹಣ್ಣು, ಬೆಲ್ಲ ಮತ್ತು ಉಪ್ಪು ಸೇರಿಸಿ ನುಣ್ಣಗೆ ರುಬ್ಬಿ ನಂತರ ಹಿಟ್ಟು ದಪ್ಪದ ದೋಸೆ ಹಿಟ್ಟಿನಷ್ಟು ಗಟ್ಟಿಯಾಗಿರಲಿ. ನಂತರ ಕೆಸುವಿನ ಎಲೆಗಳನ್ನು ಚೆನ್ನಾಗಿ ತೊಳೆದು ಹಿಂಭಾಗದ ದಪ್ಪ ನರವನ್ನು ಸ್ವಲ್ಪ ಸವರಿ ತೆಳುವಾಗಿಸಿ ನಂತರ ಒಂದು ದೊಡ್ಡ ಎಲೆಯ ಮೇಲೆ ಹಿಟ್ಟು ಹಚ್ಚಿ ಅದರ ಮೇಲೆ ಮತ್ತೊಂದು ಎಲೆ ಇಟ್ಟು ಮತ್ತೆ ಹಿಟ್ಟು ಹಚ್ಚಿ ಹೀಗೆ 3-4 ಎಲೆಗಳನ್ನು ಒಂದರ ಮೇಲೊಂದು ಜೋಡಿಸಿ ಬದಿಗಳನ್ನು ಮಡಚಿ ಬಿಗಿಯಾಗಿ ಸುತ್ತಿ ರೋಲ್ ಮಾಡಬೇಕು. ಈ ರೋಲ್ಗಳನ್ನು ಇಡ್ಲಿ ಪಾತ್ರೆ ಅಥವಾ ಸ್ಟೀಮರ್ನಲ್ಲಿ ಒಂದು 35-45 ನಿಮಿಷ ಆವಿಯಲ್ಲಿ ಬೇಯಿಸಿ ತಣ್ಣಗಾದ ನಂತರ ವೃತ್ತಾಕಾರವಾಗಿ ತುಂಡುಗಳಾಗಿ ಕತ್ತರಿಸಬೇಕು. ಇದರ ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೀಸ್ಪೂನ್ ಸಾಸಿವೆ, 1 ಟೀಸ್ಪೂನ್ ಉದ್ದಿನ ಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ತುರಿ ಜೊತೆಗೆ ಬೆಲ್ಲದ ಪುಡಿಯನ್ನು ಹಾಕಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ, ಉದ್ದಿನ ಬೇಳೆ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ ನಂತರ ಕತ್ತರಿಸಿದ ಪತ್ರೊಡೆ ತುಂಡುಗಳನ್ನು ಹಾಕಿ ಸ್ವಲ್ಪ ಹುರಿಯಬೇಕು. ಕೊನೆಯಲ್ಲಿ ತೆಂಗಿನ ತುರಿ ಮತ್ತು ಬೆಲ್ಲದ ಪುಡಿ ಸೇರಿಸಿ ಚೆನ್ನಾಗಿ ಕಲಸಿ ಸವಿಯಿರಿ. ಇದಾಗಿತ್ತು ಪತ್ರೊಡೆ

0: ವೀರ ರಣಧೀರ ಕಂಠೀರವ ನರಸರಾಜ ಒಡೆಯರಿಗೆ ಸಾಕ್ಷಾತ್ ಚಾಮುಂಡೇಶ್ವರಿಯ ಒಲಿದು ಪ್ರತ್ಯಕ್ಷಳಾಗಿ ವೈರ್ಯರುಂಡ ಚಂಡಾಡಲು ಮಹಾನರಸಿಂಹ ಎಂಬ ಕತ್ತಿಯನ್ನ ದಯಪಾಲಿಸಿದ್ಲಂತೆ. ಅದು ರಣಧೀರ ಕಂಠೀರವರನ್ನು ಬಿಟ್ಟು ಉಳಿದವರಿಗೆ ಅಗೋಚರವಂತೆ.
1: ಓ ಆಮೇಲೆ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ವಾರ್ತೆಗಳ ವಿವರ. ಗುಜರಾತ್ನ ಅಹಮದಾಬಾದ್ನಲ್ಲಿ ಇಂದು 405 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಸ್ವಕ್ಷೇತ್ರ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಮಹತ್ವಾಕಾಂಕ್ಷೆಯ ಸಾಮೂಹಿಕ ಅರಣ್ಯೀಕರಣ ಅಭಿಯಾನಕ್ಕೆ ಅವರು ಚಾಲನೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ದೇಶಗಳಿಗೆ ಕೈಗೊಂಡಿದ್ದ 6 ದಿನಗಳ ಯಶಸ್ವಿ ಪ್ರವಾಸವನ್ನು ಸಂಪನ್ನಗೊಳಿಸಿ ಇಂದು ನವದೆಹಲಿಗೆ ಮರಳಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಹಂತದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಬಿಯಾಂಟೋ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಈ ತಿಂಗಳ 6-8ರವರೆಗೆ ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದರು. ಈ ವೇಳೆ ಅವರು ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವದ ಪ್ರಗತಿಯನ್ನು ಪರಿಶೀಲಿಸಿದರು. ಪ್ರವಾಸದ 2ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಉದ್ಯಮಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಪ್ರವಾಸದ 3ನೇ ಹಾಗೂ ಅಂತಿಮ ಚರಣದಲ್ಲಿ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 10 ಮತ್ತು 11ರಂದು ಆಕ್ಲೆಂಡ್ಗೆ ಭೇಟಿ ನೀಡಿದರು. ಕಳೆದ 40 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡಿರುವುದು ಇದೇ ಮೊದಲ ಬಾರಿ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯ ಪೂಸಾ ಕ್ಯಾಂಪಸ್ನಲ್ಲಿ ಇಂದು ನಡೆಯಲಿರುವ ಪರ್ಯಾವರಣ ಸಂರಕ್ಷಣಾ ಸಂಕಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇಶಾದ್ಯಂತ ಸುಮಾರು 17,000 ವೃಕ್ಷ ಮಿತ್ರರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮರಗಳ ರಕ್ಷಣೆ, ಜಲ ಸಂರಕ್ಷಣೆ ಮತ್ತು ಪರಿಸರ ಪುನಃಸ್ಥಾಪನೆ ಕ್ಷೇತ್ರಗಳಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದ ದೇಶದ ಬಹುತೇಕ ಎಲ್ಲಾ ರಾಜ್ಯಗಳ ವೃಕ್ಷ ಮಿತ್ರರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಭಾಗವಾಗಿ ಕೃಷಿ ಸಚಿವರು ಪೂಸಾ ಕ್ಯಾಂಪಸ್ನಲ್ಲಿ ಭಾಗವಹಿಸುವ ವೃಕ್ಷ ಮಿತ್ರರೊಂದಿಗೆ ತೋಟಗಾರಿಕೆ ಅಭಿಯಾನವನ್ನು ಕೈಗೊಳ್ಳಲಿದ್ದಾರೆ. ಇದು ಹಸಿರು ಭಾರತದ ಕಡೆಗೆ ಸಾಮೂಹಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಭಾರತೀಯ ಚಿತ್ರರಂಗದ ಅಪ್ರತಿಮ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಉಮಾಶ್ರೀ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಂಗೀತ ನಿರ್ದೇಶಕ ಹಂಸಲೇಖ, ಹಿನ್ನೆಲೆ ಗಾಯಕ ವಿಜಯ ಪ್ರಕಾಶ್ ಸೇರಿದಂತೆ ಅನೇಕ ಗಣ್ಯರು ಅಗಲಿದ ಚೇತನದ ಅಂತಿಮ ದರ್ಶನ ಪಡೆದರು. ಇಂದು ಸಂಜೆ ಮೈಸೂರಿನ ಬೋಗಾದಿ ರಸ್ತೆಯ ಕನಿಯನ ಹುಂಡಿ ಬಳಿ ಇರುವ ಎಸ್ ಜಾನಕಿ ಅವರ ತೋಟದ ಮನೆಯ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ದಕ್ಷಿಣದ ನೈಟಿಂಗೇಲ್ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಎಸ್ ಜಾನಕಿ ಅವರು ಇಳಯರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988ರಲ್ಲಿ ಭಾರತಿರಾಜ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವಿಯೆಟ್ನಾಂನ ಪೋ ಕ್ವಾನ್ ದ್ವೀಪದ ಸಮೀಪ ಸಂಭವಿಸಿದ ಸ್ಪೀಡ್ಬೋಟ್ ದುರಂತದಲ್ಲಿ 15 ಭಾರತೀಯ ಪ್ರವಾಸಿಗರು ಮೃತಪಟ್ಟಿರುವ ಘಟನೆಗೆ ಸಂಬಂಧಿಸಿದಂತೆ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹನ್ ತನಿಖೆಗೆ ಆದೇಶಿಸಿದ್ದಾರೆ. ಮುಂಬೈನಲ್ಲಿರುವ ವಿಯೆಟ್ನಾಂ ರಾಯಭಾರ ಕಚೇರಿ ಪ್ರಕಾರ ಅಧಿಕಾರಿಗಳಿಗೆ ನ್ಯೂನತೆಗಳನ್ನು ಗುರುತಿಸಲು, ಅಪಘಾತದ ಕಾರಣಗಳನ್ನು ತಿಳಿಯಲು ಮತ್ತು ಭವಿಷ್ಯದಲ್ಲಿ ಇದೇ ರೀತಿಯ ಘಟನೆಗಳನ್ನು ತಡೆಗಟ್ಟಲು ಸೂಕ್ತ ಕ್ರಮಗಳನ್ನು ಜಾರಿಗೆ ತರುವಂತೆ ವಿಯೆಟ್ನಾಂ ಪ್ರಧಾನಿ ಸೂಚಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾನ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ಬೋಟ್ ನಿನ್ನೆ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ನ್ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಮಗುಚಿ ಬಿದ್ದಿದೆ. ಹಾರ್ಮೋಜ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೇನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ಧ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಎಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ. ಕ್ವೆಶ್ಮ್ ದ್ವೀಪ ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹರ್ಮೋಜ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ಹೇಳಿದೆ. ಅಮೆರಿಕದ ಕಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು 3-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ ಪ್ರವೇಶಿಸಿದೆ. ಜೂಡ್ ಬೆಲ್ಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3ನೇ ತಂಡವಾಗಿ ಮುನ್ನಡೆದಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೊ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಪ್ರತಿಷ್ಠಿತ ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಹಾಗೂ ಮಹಿಳೆಯರ ಡಬಲ್ಸ್ ವಿಭಾಗಗಳ ಫೈನಲ್ ಪಂದ್ಯಗಳು ಇಂದು ನಡೆಯಲಿವೆ. ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ವಿಶ್ವದ ನಂಬರ್ 1 ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಮಹಿಳೆಯರ ಡಬಲ್ಸ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30 ಆರಂಭವಾಗಲಿದ್ದು 10ನೇ ಶ್ರೇಯಾಂಕಿತ ಜೋಡಿ ಚೀನಾದ ಗುವೋ ಹ್ಯಾನ್ಯು ಮತ್ತು ಫ್ರಾನ್ಸ್ನ ಕ್ರಿಸ್ಟಿನಾ ಮ್ಲಾಡೆನೋವಿಕ್, 2ನೇ ಶ್ರೇಯಾಂಕಿತ ಜೋಡಿ ಕೆನಡಾದ ಗ್ಯಾಬ್ರಿಯೆಲಾ ಡಬ್ರೋವ್ಸ್ಕಿ ಮತ್ತು ಬ್ರೆಜಿಲ್ನ ಲೂಯಿಸಾ ಸ್ಟೆಫಾನಿ ಅವರನ್ನು ಎದುರಿಸಲಿದ್ದಾರೆ. 2023ರಲ್ಲಿ ಮಾರ್ಕೆಟಾ ವೊಂಡೋಶೋವಾ ಹಾಗೂ 2024ರಲ್ಲಿ ಬಾರ್ಬೋರಾ ಕ್ರೆಜಿಕೋವಾ ಬಳಿಕ ಕಳೆದ 4 ವರ್ಷಗಳಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3ನೇ ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನೊಸ್ಕೋವಾ ಪಾತ್ರರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಹುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನಕೋಗಿಲೆ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವಿಟ್ಜರ್ಲೆಂಡ್ ವಿರುದ್ದ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೀನಾ. ಹಾಗೂ ವಿಂಬಲ್ಡನ್ ಟೆನಿಸ್, ಇಂದು ಪುರುಷರ ಸಿಂಗಲ್ಸ್ ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30 ಕ್ಕೆ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 1:20 ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಥೆ ಮುಗಿಯುವುದು, ಅಂದೋ ಇಂದೋ ಎಂದು ಜನುಮ ಕಳೆಯುವುದು, ಅಂತೋ ಇಂತೋ ಎಂತೋ ಜೀವಕಥೆ ಮುಗಿಯುವುದು, ಅಂದೋ ಇಂದೋ ಎಂದು ಜನುಮ ಕಳೆಯುವುದು. ಒಂದೇ ಮರವಿನ ಮುಸುಕು ಮುಸುಕಲಿಹುದೆಲ್ಲವನು ಸಂತಸದ ಮಾತಿಷ್ಟೆ ಮಂಕುತಿಮ್ಮ. ಒಂದೇ ಮರವಿನ ಮುಸುಕು ಮುಸುಕಲಿಹುದೆಲ್ಲವನು ಸಂತಸದ ಮಾತಿಷ್ಟೇ ಮಂಕುತಿಮ್ಮ.

ನಮ್ಮ ಬದುಕಿನಲ್ಲಿ ಖಚಿತವಾದದ್ದು ಯಾವುದಾದ್ರೂ ಒಂದಿದೆ ಅಂತಂದರೆ ದಟ್ ಈಸ್ ಡೆತ್. ಹುಟ್ಟಿದ ಪ್ರತಿಯೊಬ್ಬನೂ ಒಂದಲ್ಲ ಒಂದು ದಿವಸ ಸಾಯಲೇಬೇಕು, ಆದರೆ ಯಾವಾಗ ಅನ್ನೋದು ಮಾತ್ರ ಪ್ರಶ್ನೆ ಅಷ್ಟೆ. 2 ತಿಂಗಳು ಮಗು ಸಾಯಬಹುದು, 16ರ ಹರೆಯದ ಹುಡುಗ ಸತ್ತು ಹೋಗ್ಬಿಡ್ಬೋದು, 40ರ ಗೃಹಸ್ಥ ಇದ್ದಕ್ಕಿದ್ದಾಗೆ ಇಲ್ಲವಾಗ್ಬಿಡ್ಬೋದು, 90 ಇನ್ನೂ ಸೆಳಿತ ಬದುಕೇ ಇರಬಹುದು ಕೆಲವರು. ಅಂದರೆ ಪ್ರತಿಯೊಬ್ಬನೂ ಒಂದಲ್ಲ ಒಂದು ದಿವಸ ಸಾಯಲೇಬೇಕು ನಿಜ, ಆದರೆ ಆ ಸಾವು ಯಾವಾಗ ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ಇದೇನೆ ಈ ಬದುಕನ್ನು ಅತ್ಯಂತ ರೋಚಕವಾಗಿಸಿರೋದು. ಈ ನಿಶ್ಚಿತತೆ ಅನಿಶ್ಚಿತತೆ ಇವುಗಳ ಈ ಡೋಲಾಯಮಾನ ಸ್ಥಿತಿ ಇದೆಯಲ್ಲ, ಇದನ್ನೇನೆ ನಮ್ಮ ಬದುಕಿನ ಭಾಗ್ಯ. ಅಂದರೆ ಡಿ ವಿ ಜಿ ಹೇಳ್ತಾರೆ, ಸಾವು ಎಷ್ಟೇ ವಿಷಾದಪೂರ್ಣವಾದ ಸಂಗತಿಯಾದರೂ, ಸಾವು ನಮಗೆ ನಿಜವಾಗಿ ವಿಷಾದವನ್ನು ನೋವನ್ನು ಉಂಟು ಮಾಡಿದರೂ, ಸಾವಿನಿಂದ ನಮ್ಮ ಬದುಕು ತತ್ತರವಾಗಿ ಆಘಾತಕ್ಕೆ ಒಳಗಾಗತ್ತೆ ಅಂತಂದ್ರೂ, ಸಾವನ್ನು ಮರೆಯುವ ಶಕ್ತಿ ಕೂಡ ನಮ್ಮ ಬದುಕಿಗಿದೆ. ಸೊ ನಿನ್ನೆ ಯಾರೋ ಸಾಯ್ತಾರೆ ಅಂತಂದರೆ ಈ ಹೊತ್ತು ನಾವು ಊಟ ತಿಂಡಿ ಎಲ್ಲ ಬಿಟ್ಟು ನಾವು ಸಾಯೋಕ್ಕೆ ಹೋಗೋದಿಲ್ಲ, ಮತ್ತೆ ಹೊಸ ಬದುಕಿಗೆ ಸಿದ್ಧ ಆಗಿಬಿಡ್ತೀವಿ. ಹೀಗೆ ಸಾವನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ, ಭವಿಷ್ಯದ ಭರವಸೆಯ ಕನಸು ಕಾಣೋ ಶಕ್ತಿ ಮನುಷ್ಯನಿಗಿದೆ. ಈ ಶಕ್ತಿಯ ಬಗ್ಗೆ ಡಿ ವಿ ಜಿಯಲ್ಲಿ ಮಾತನಾಡ್ತಾ ಇದ್ದಾರೆ.

ಒಣಗಾಟ ತಿಣಕಾಟ ತಡಕಾಟ ಇಲ್ಲ ನಮಗೂರೆ ಕೋಲ್ ತಿಳಿ ಬೆಳಕುಮಿಲ್ಲ. ಎಲ್ಲ ಬರಿ ಗುಣಗಾಟ ತಿಣಕಾಟ ತಡಕಾಟ ಇಲ್ಲ ನಮಗೂರೆ ಕೋಲ್ ತಿಳಿ ಬೆಳಕುಮಿಲ್ಲ. ಬಲ್ಲತನ ಮಬ್ಬಿನಲ್ಲಿ ನಿದ್ರಿಸದೆ ತೆವಳುವುದು ಸಲ್ಲ ದುಪ್ಪಟೆ ನಮಗೆ ಮಂಕುತಿಮ್ಮ. ಬಲ್ಲತನ ಮಬ್ಬಿನಲ್ಲಿ ನಿದ್ರಿಸದೆ ತೆವಳುವುದು ಸಲ್ಲ ದುಪ್ಪಟೆ ನಮಗೆ ಮಂಕುತಿಮ್ಮ.

0: ನಾವು ಎಷ್ಟೇ ಮಾತಾಡಬಹುದು, ಎಷ್ಟೇ ತತ್ವಚಿಂತನೆಯನ್ನು ಮಾಡಬಹುದು, ಎಷ್ಟೇ ಅಧ್ಯಯನ ಮಾಡಬಹುದು, ಸಾವು ಬದುಕು ಅಂತ ದಿನಗಟ್ಟಲೆ ಚರ್ಚೆ ಮಾಡಬಹುದು, ಚಿಂತನೆ ಮಾಡಬಹುದು, ಅನೇಕ ವೇಳೆ ಬದುಕಿನ ಈ ಕಠೋರವಾದ ಸತ್ಯ ಇದೆಯಲ್ಲ ಸಾವು, ಇದರ ಮುಂದೆ ಈ ಚಿಂತನೆ, ಈ ಚರ್ಚೆ ಇವೆಲ್ಲ ಒಂದು ಗೊಣಗಾಟ ಇದ್ದ ಹಾಗೆ, ಒಂದು ತಿಣುಕಾಟ ಇದ್ದ ಹಾಗೆ, ಅನುಭವದ ಮುಂದೆ ಇನ್ಯಾವುದೂ ಅಲ್ಲ, ಇದು ಖಚಿತ. ಇದು ಈಗಲೂ ನೋಡಿ, ಸತ್ತವ್ರ ಮನೆಗೆ ಹೋದಾಗ ಅನೇಕ ವೇಳೆ ಮಾತಿಗೆ ಸೂತಕ ಕವ್ದುಬಿಡತ್ತೆ, ಅವ್ರ ಹತ್ರ ಏನು ಮಾತಾಡೋದು ಅಂತ ಸಮಸ್ಯೆ ಆಗತ್ತೆ. ದುಃಖದಲ್ಲಿರೋರ ಎದುರುಗಡೆ ನಮ್ಮ ಎಲ್ಲ ಮಾತುವೆ ಬರೀ ಗೊಣಗಾಟವಾಗಿ ವ್ಯರ್ಥವಾಗಿ ಕೇಳಿಸ್ತಾ ಇರುತ್ತೆ. ಯಾವ ನಮ್ಮ ತಾತ್ವಿಕವಾದ ಮಾತು ಆ ದುಃಖದ ಮಡುವಿನಲ್ಲಿರೋರನ್ನ ಮೇಲೆತ್ತಿತ್ತೆ ಹೇಳಿ? ಎಷ್ಟೋ ಸಲ ನನ್ನಂಥವನಿಗಂತೂ ಸಾವಿನ ಮನೆಗೆ ಹೋದರೆ ಮೌನಕ್ಕೆ ಶರಣಾಗ್ಬಿಡಬೇಕು ಅನಿಸುತ್ತೆ, ನಮ್ಮ ಮಾತೆಲ್ಲ ವ್ಯರ್ಥ ಅಂತ ಅನ್ನಿಸ್ತಿರುತ್ತೆ, ಅಥವಾ ತೋರುಗಾಣಿಕೆ ಆಡಂಬರದ ಉಪಚಾರದ ಮಾತು ಅನ್ನಿಸ್ತಾ ಇರುತ್ತೆ. ಡಿ ವಿ ಜಿ ಕವಿ ಮಾತ್ರ ಅಲ್ಲ, ಶ್ರೇಷ್ಠ ತತ್ವಜ್ಞಾನಿಯೂ ಹೌದು. ಆದರೆ ಶ್ರೇಷ್ಠ ತತ್ವಜ್ಞಾನಿಯಾದ ಡಿ ವಿ ಜಿಗೆ ಅನುಭವ ಜಗತ್ತು ತುಂಬ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಅವರು ನಮಗೆ ಕೇವಲ ಉಪದೇಶ ಮಾಡೋ ಜಗದ್ಗುರುಗಳ ರೀತಿ ಕಾಣಿಸೋದಿಲ್ಲ, ಆಪ್ತವಾಗಿ ಒಡನಾಡುವ ನಮ್ಮ ಒಬ್ಬ ಸಂಗಾತಿಯಾಗಿ ಡಿ ವಿ ಜಿ ನಮಗೆ ಕಾಣಿಸ್ತಾರೆ. ಅದಕ್ಕೇ ಅವ್ರು ಹೇಳ್ತಾರೆ, ಈ ಚರ್ಚೆಯಲ್ಲಿ ಸಂಭ್ರಮ ಪಡೋಕ್ಕಿಂತ ಅನುಭವದ ಮುಂದೆ ನಾವು ನಿಂತು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವ, ಎಲ್ಲ ಚರ್ಚೆಗಳಿಗಿಂತ ಅನುಭವದಿಂದ ಕಲಿಯೋ ಪಾಠ ಇದೆಯಲ್ಲ ಅದು ದೊಡ್ಡದು. ಇದು ಡಿ ವಿ ಜಿಯಲ್ಲಿ ಹೇಳ್ತಾ ಇರೋ ಮಾತು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ ಮಿಲ್ಕರ್ ಕೆ ಬಚಾಯೇ.
3: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೈನ್ ಕ್ಯಾಂಪೇನ್.

ಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸಮಯ 1:32 ಲಂಚ್ ಬಾಕ್ಸ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಶ್ರಾವ್ಯ ಹರುಮನೆ. ಭಾರತೀಯ ಚಿತ್ರರಂಗದ ಖ್ಯಾತ ಹಿನ್ನೆಲೆ ಗಾಯಕಿ ಗಾನ ಕೋಗಿಲೆ ಪದ್ಮಭೂಷಣ ಎಸ್ ಜಾನಕಿಯವರು ನಮ್ಮನ್ನ ಅಗಲಿದ್ದಾರೆ. ಅವರಿಗೆ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿ. ಆರು ದಶಕಗಳಿಗೂ ಹೆಚ್ಚು ಕಾಲ ಸುದೀರ್ಘ ಸಂಗೀತ ಪಯಣ ಹೊಂದಿದ್ದ ಅವರು ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಸುಮಾರು 48,000 ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಸಂಗೀತ ಲೋಕಕ್ಕೆ ಅವರು ನೀಡಿದ ಕೊಡುಗೆ ಅನನ್ಯ ಹಾಗೂ ಅಜರಾಮರ. ಇದೀಗ ಮಸಣದ ಹೂವು ಚಿತ್ರದಿಂದ ಎಸ್ ಜಾನಕಿಯವರ ಗಾಯನದಲ್ಲಿ ವಿಜಯ ನಾರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಮೈಸೂರು ಮಲ್ಲಿಗೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಜಾನಕಿ ಅವರ ಗಾಯನದಲ್ಲಿ ನರಸಿಂಹಾಚಾರ್, ಕೆಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ, ಸಿ ಅಶ್ವಥ್ ಅವರ ಸಂಗೀತ. ಲಕ್ಷ್ಮೀಕಾಂತ್ ನವಲೆ ರಟ್ಟಿಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶಶಿಧರ್ ಹೆಚ್ಸಿ ಬೊಮ್ಮನಹಳ್ಳಿಯಿಂದ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು.

ಇದೀಗ ಗೆಜ್ಜೆ ಪೂಜೆ ಚಿತ್ರದ ಗೀತೆ ವಿಜಯ ನಾರಸಿಂಹ ಅವರ ಸಾಹಿತ್ಯ, ವಿಜಯಭಾಸ್ಕರ್ ಅವರ ಸಂಗೀತ, ಎಸ್ ಜಾನಕಿ ಅವರ ಗಾಯನದಲ್ಲಿ

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ದಕ್ಷಿಣ ಭಾರತದ ಕೋಗಿಲೆ ಎಂದೇ ಖ್ಯಾತರಾಗಿದ್ದ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು. ಇದೀಗ ಗಾಳಿ ಮಾತು ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಜಾನಕಿ ಅವರ ಗಾಯನದಲ್ಲಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಲಂಚ್ ಬಾಕ್ಸ್ ಕಾರ್ಯಕ್ರಮ. ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಜಾನಕಿ ಅವರ ಗಾಯನದಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ. ಹಾಡುಗಾರಿಕೆಯ ವೈವಿಧ್ಯತೆಯಲ್ಲಿ ಅವರಿಗೆ ಸರಿಸಾಟಿ ಯಾರೂ ಇಲ್ಲ. ಕಾರ್ಯಕ್ರಮಕ್ಕೆ ಅನಂತಮೂರ್ತಿಯವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಹರೀಶ್ ಅವರು ಮಲ್ಲೇಶ್ವರದಿಂದ, ಜಾನಕಿಯವರು ಗಾಯನದ ಮೂಲಕ ಗೀತೆಗಳ ಮೂಲಕ ನಮ್ಮ ನಾಡು ಭಾಷೆ ಇರುವ ತನಕ ಅಜರಾಮರ ಆಗಿರುತ್ತಾರೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ, ನಿಮ್ಮ ಮಾತು ಅಕ್ಷರ ಸಹ ಸತ್ಯ. ಇದಾಗಿತ್ತು ಎಸ್ ಜಾನಕಿ ಅವರಿಗೆ ಗೀತೆಗಳ ಮೂಲಕ ನಮ್ಮ ನಮನ. ಇದೀಗ ಗೀತೆ ಇಮ್ಮಡಿ ಪುಲಕೇಶಿ ಚಿತ್ರದಿಂದ.

0: ಇದೀಗ ಸಮಯ ಆಗಲಿದೆ 2 ಗಂಟೆ, ಕೇಳಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
1: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಸುನೀಲ್ ವರ್ಮಾ ವಿತ್ ದ ಮಿಡ್ ಡೇ ನ್ಯೂಸ್. The headlines. India condemns attack on commercial vessel GFS Galaxy off coast of Oman. 10 Indians rescued, 1 reported missing. New Delhi expresses concern over continuing attack.

0: और वे भारत लौट रहे हैं। दक्षिण की कोकिला के रूप में प्रसिद्ध रही गायिका एस जानकी अम्मा का कर्नाटक के मैसूर में एक निजी अस्पताल में निधन हो गया। वे 88 वर्ष की थीं।
1: छह दशक से अधिक लंबे अपने संगीत सफर में एस जानकी ने कन्नड़, तमिल, तेलुगु, मलयालम और हिंदी सहित कई भाषाओं में लगभग 48,000 गीतों को अपनी आवाज दी। अपनी बहुमुखी गायकी और भावपूर्ण प्रस्तुति के कारण उन्हें नाइटिंगेल ऑफ द साउथ के नाम से जाना जाता है। एस जानकी को सर्वश्रेष्ठ पार्श्व गायिका के लिए 4 राष्ट्रीय फिल्म पुरस्कार प्राप्त हुए। इसके अलावा उन्हें 33 राज्य फिल्म पुरस्कार भी मिले। वर्ष 2013 में उन्हें पद्म भूषण से सम्मानित किया गया था। इस जानकी के निधन से भारतीय फिल्म संगीत जगत ने एक ऐसी महान स्वर साधिका को खो दिया है जिनकी आवाज आने वाली पीढ़ियों के लिए भी प्रेरणा और विरासत बनी रहेगी।
0: प्रधानमंत्री नरेंद्र मोदी ने उनके निधन पर शोक व्यक्त किया है। सोशल मीडिया पोस्ट में श्री मोदी ने कहा कि एस जानकी अम्मा का निधन संगीत और संस्कृति जगत के लिए अपूरणीय क्षति है। कतर के पूर्व अमीर शेख हमद बिन खलीफा अल थानी का 74 वर्ष की आयु में निधन हो गया है। उन्होंने खाड़ी देश को कूटनीति, मीडिया और निवेश के क्षेत्र में प्रमुख वैश्विक शक्ति के रूप में स्थापित किया था। उन्होंने अल जजीरा समाचार नेटवर्क की भी शुरुआत की थी। प्रधानमंत्री नरेंद्र मोदी ने कतर के पूर्व अमीर शेख के निधन पर दुख व्यक्त किया है। और अब खेल जगत की खबरों के साथ हैं आनंद पाठक।
2: फीफा फुटबॉल विश्व कप के सेमीफाइनल मुकाबले तय हो गए हैं। पहला सेमीफाइनल बुधवार को फ्रांस और स्पेन के बीच खेला जाएगा। ये मैच भारतीय समय अनुसार रात 12:30 बजे से शुरू होगा। दूसरा सेमीफाइनल गुरुवार को इंग्लैंड और अर्जेंटीना के बीच खेला जाएगा। इंग्लैंड ने नॉर्वे को अतिरिक्त समय में 2-1 से हराकर सेमीफाइनल में जगह पक्की की, जबकि अर्जेंटीना ने आज सुबह स्विट्जरलैंड को 3-1 से हराया। दोनों सेमीफाइनल मुकाबलों के विजेता 20 जुलाई को न्यूयॉर्क के न्यू जर्सी स्टेडियम में खिताबी मुकाबले में आमने सामने होंगे। सेमीफाइनल की दोनों पराजित टीमें 19 जुलाई को मियामी में तीसरे स्थान के लिए प्लेऑफ खेलेंगी। टेनिस में आज विंबलडन के पुरुष सिंगल्स और महिला डबल्स के फाइनल मुकाबले खेले जाएंगे। पुरुष सिंगल्स के फाइनल में विश्व के नंबर 1 खिलाड़ी यानिक सिनर का मुकाबला जर्मनी के अलेक्जेंडर ज़ेवरेव से होगा। ये मैच भारतीय समय अनुसार रात 8 बजे शुरू होगा। महिला डबल्स के फाइनल में चीन की गुओ हनयू और फ्रांस की क्रिस्टीना मलादेनोविक की जोड़ी का मुकाबला कनाडा की ग्रेबियेला ट्रोवास्की और ब्राजील की लुइसा स्टेफनी की जोड़ी से होगा। ये मैच शाम 5:30 बजे खेला जाएगा।
0: और अब बात मौसम की। मौसम विभाग ने आज असम, मेघालय, बिहार, पश्चिम बंगाल के तराई क्षेत्रों और सिक्किम में तेज वर्षा का ऑरेंज अलर्ट जारी किया है। अरुणाचल प्रदेश, छत्तीसगढ़, पूर्वी उत्तर प्रदेश, गंगा के मैदानी इलाकों, पश्चिम बंगाल और हिमाचल प्रदेश के अलग अलग स्थानों पर आज तेज वर्षा हो सकती है। जम्मू कश्मीर, लद्दाख, गिलगित बाल्टिस्तान, मुजफ्फराबाद, झारखंड, नागालैंड, मणिपुर, मिजोरम, त्रिपुरा, ओडिशा, पंजाब और उत्तराखंड में भी आज इसी तरह की स्थिति बने रहने का अनुमान है। अब अंत में मुख्य समाचार एक बार फिर। भारत ने ओमान तट के पास वाणिज्यिक पोत GFS गैलेक्सी पर हमले की कड़ी निंदा की। 10 भारतीय सुरक्षित बचाए गए, 1 लापता। क्षेत्र में वाणिज्यिक जहाजों पर लगातार हो रहे हमलों पर भारत ने चिंता जताई। प्रधानमंत्री नरेंद्र मोदी इंडोनेशिया, ऑस्ट्रेलिया और न्यूजीलैंड की सफल यात्रा के बाद स्वदेश लौटे। इस दौरान कई समझौते हुए। गृहमंत्री अमित शाह ने अहमदाबाद में कई विकास परियोजनाओं का लोकार्पण और शिलान्यास किया। कर्मचारी भविष्य निधि संगठन ने निजी भविष्य निधि ट्रस्ट संचालित करने वाले प्रतिष्ठानों को अपनी स्थिति नियमित करने के लिए 6 महीने की माफी योजना की शुरुआत की। इसके साथ ही दोपहर समाचार का ये अंक समाप्त हुआ। नमस्कार।
3: इन्नु मुंदे प्रदेश समाचार। ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಗಾನಕೋಗಿಲೆ ಎಸ್ ಜಾನಕಿ ನಿಧನ, ಮೈಸೂರಿನಲ್ಲಿ ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯಸಂಸ್ಕಾರ, ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಯಶಸ್ವಿ, ಹಾಗೂ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡುವ ರಾಜ್ಯ ಸರ್ಕಾರದ ಆದೇಶ ರದ್ದಿಗೆ ಆಗ್ರಹ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಅನೇಕ ಗಣ್ಯರು ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸಾಂಸ್ಕೃತಿಕ ನಗರಿ ಹಾಗೂ ಸಂಗೀತದ ಪರಂಪರೆಯ ತಾಣವಾದ ಮೈಸೂರಿನಲ್ಲೇ ಜಾನಕಮ್ಮನವರ ಅಂತ್ಯಕ್ರಿಯೆ ನೆರವೇರುತ್ತಿರುವುದು ನಮ್ಮ ಭಾಗ್ಯ ಎಂದು ಗಣ್ಯರು ಸ್ಮರಿಸಿದ್ದಾರೆ. ಭಾರತದ ಅಪ್ರತಿಮ ಗಾಯಕಿ, ಗಾನಕೋಗಿಲೆ ಎಂದೇ ಹೆಸರು ಪಡೆದಿರುವ ಎಸ್ ಜಾನಕಿ ಅವರು 50 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳಿಗೆ ಧ್ವನಿಯನ್ನು ನೀಡಿದ ಏಕೈಕ ಗಾಯಕಿ ಮತ್ತು ಹಲವಾರು ಪ್ರಶಸ್ತಿ ಪಡೆದ ಗಾಯಕಿ ಎಂದು ಸ್ಮರಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ.
4: ಗಾನಕೋಗಿಲೆ ಅಂತೇಳಿ ಹೆಸರು ಪಡೆದಂತಹ ಜಾನಕಿ ನಮ್ಮ ಜೊತೆ ಇಲ್ಲ. 50 ವರ್ಷಗಳ ಕಾಲ ನಮ್ಮ ಸಿನಿಮಾ ರಂಗಕ್ಕೆ ಎಲ್ಲ ಭಾಷೆಯಲ್ಲೂ ಕೂಡ ಅವರು ಸೇವೆಯನ್ನು ಮಾಡಿದ್ದಾರೆ.
3: ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ನಿಧನ ಹಿನ್ನೆಲೆ ಅವರ ಅಂತ್ಯ ಸಂಸ್ಕಾರವು ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತಿಮ ಸಂಸ್ಕಾರದ ಕಾರ್ಯಗಳು ಜರುಗಲಿದ್ದು ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು, ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಇಂದು ಸಂಜೆ 5:45 ಒಳಗೆ ಎಲ್ಲಾ ಅಂತಿಮ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಲು ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಕುಟುಂಬಸ್ಥರು ಮಾಹಿತಿ ನೀಡಿದ್ದಾರೆ. ಅಂತ್ಯಕ್ರಿಯೆಯು ಮೈಸೂರಿನ ಬೋಗಾದಿ ಸಮೀಪದ ಕಣಿಯನ ಹುಂಡಿಯ ತೋಟದ ಮನೆಯಲ್ಲಿ ಜರುಗಲಿದೆ. ಅಂತಿಮ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ, 1975ರ ಪ್ರೇಮದ ಕಾಣಿಕೆ ಚಿತ್ರದ ದಿನಗಳಿಂದಲೂ ತಮಗೆ ಜಾನಕಮ್ಮನವರ ಒಡನಾಟ ಇತ್ತೆಂದು ನೆನೆದರು.
5: ಜಾನಕಮ್ಮನವರು ಕೊಟ್ಟಂತಹ ಆ ಹಾಡುಗಳ ಮುಖಾಂತರ ನಾವೆಲ್ಲ ಇವತ್ತು ಜನರಿಗೆ ಪರಿಚಿತರಾಗಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಾನು ಈ ಸಂದರ್ಭದಲ್ಲಿ ಸರ್ಕಾರದಲ್ಲೂ ಕೂಡ ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮೈಸೂರಂದರೆ ಅವರು ಮೈಸೂರಿನ ಸೊಸೆ, ಮೈಸೂರಲ್ಲೇ ಬಾಳಬೇಕು, ಮೈಸೂರಿನಲ್ಲೇ ನಾನು ಇರಬೇಕು ಅಂದರು. ಅವರು ಇಲ್ಲೇ ತನ್ನ ಉಸಿರನ್ನು ಕೂಡ ಬಿಟ್ಟರು. ಈ ನಾಡಿನಲ್ಲಿ ಅವರು ಕೊಟ್ಟ ಕೊಡುಗೆಯನ್ನು ನಾವು ಯಾವತ್ತೂ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಗೀತದ ಒಂದು ಅಧ್ಯಯನ ಪೀಠವನ್ನು ತೆಗಿಬೇಕು ಅಂತ ನಾನು ಸರ್ಕಾರದಲ್ಲಿ ಬೇಡ್ಕೋತೇನೆ.
3: ಅಂತಿಮ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಗೀತ ನಿರ್ದೇಶಕ ಹಂಸಲೇಖ, 6 ದಶಕಗಳ ಕಾಲ ಸಂಗೀತ ಲೋಕಕ್ಕೆ ಅನನ್ಯ ಸೇವೆ ಸಲ್ಲಿಸಿದ ಜಾನಕಮ್ಮನವರದು ಪರಿಪೂರ್ಣ ಜೀವನವಾಗಿತ್ತು ಎಂದರು. ಜಾನಕಮ್ಮನವರ ಪ್ರಿಯ ಶಿಷ್ಯರು ಒಪ್ಪಿಗೆ ನೀಡಿದರೆ ಅವರ ಹೆಸರಿನಲ್ಲಿ ಮೈಸೂರಿನಲ್ಲಿ ಭವ್ಯ ಸಂಗೀತ ಮೆಮೋರಿಯಲ್ ನಿರ್ಮಾಣ ಮಾಡಲು ಸಂಗೀತಗಾರರ ಸಂಘ ನಿರ್ಧರಿಸಿದೆ. ಈ ಮಹತ್ ಕಾರ್ಯಕ್ಕೆ ಸರ್ಕಾರ ಕೈಜೋಡಿಸಬೇಕು ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಹಂಸಲೇಖ ವಿಶೇಷ ಮನವಿ ಸಲ್ಲಿಸಿದ್ದಾರೆ.
6: ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮವರು ನನ್ನ ಕಡೆಯ ದಿನಗಳು ಕರುನಾಡಲ್ಲಿ ಆಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ದರು. ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ಆಕೆಯ ನೆನಪನ್ನು ನಾವು ಒಂದು ಧ್ಯಾನ ಮಂಟಪದ ಮುಖಾಂತರ, ಸಂಗೀತ ಶಾಲೆಯ ಮುಖಾಂತರ ಮುಂದಿನ ಪೀಳಿಗೆ ರವಾನಿಸೋದು ನಮ್ಮೆಲ್ಲ ಕರ್ತವ್ಯ.
3: ಸಂಗೀತ ಲೋಕದ ಧ್ರುವತಾರೆ ದಂತಕತೆ ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶರಾಗಿರುವುದು ತುಂಬಲಾರದ ನಷ್ಟವನ್ನು ತಂದಿದ್ದು ಅವರ ಆತ್ಮಕ್ಕೆ ಶಾಂತಿ ಕೋರುತ್ತೇವೆ ಎಂದು ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿದ್ದಾರೆ.
7: ಸಂಗೀತ ಲೋಕದ ಧ್ರುವತಾರೆ ದಂತಕತೆ ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶ ಆಗಿರುವುದು ನಮಗೆಲ್ಲ ತುಂಬಲಾಗದ ದುಃಖವನ್ನ ತಂದಿದೆ. ನಾನು ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ. ಕೇವಲ ಅವರು ಚಲನಚಿತ್ರಗಳನ್ನ ಮಾತ್ರ ಹಾಡ್ತಾ ಇರಲಿಲ್ಲ, ಭಾವಗೀತೆಗಳು, ಭಕ್ತಿ ಗೀತೆಗಳು ಹಾಗೂ ಜಾನಪದ ಗೀತೆಗಳನ್ನ ಹಾಡುತ್ತಾ ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದಿದ್ರು.
3: ಸಂಗೀತ ಲೋಕದ ದಂತಕತೆ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ಗಾಯಕ ವಿಜಯ ಪ್ರಕಾಶ್ ಸಂತಾಪ ಸೂಚಿಸಿದ್ದಾರೆ.
8: ಪ್ರತಿನಿತ್ಯ ಸಂಗೀತ
4: ಹಾಡು ಅದರೊಂದಿಗೆ ಜೀವಿಸಿದ್ರು ಅಂತ ನಾನು ಭಾವಿಸ್ತೇನೆ. ಇನ್ನೊಂದು, ಅವರ ಹಾಡುಗಳನ್ನು ಇವತ್ತು ಕೂಡ ನೀವು ಕೇಳಿ ಅದರಲ್ಲಿ ಅದು ಯಾವುದೇ ಭಾವ ತುಂಬಿದ್ರು ಅದರಲ್ಲೊಂದು

0: ಮಾಧುರ್ಯತೆ ಏನಿರುತ್ತೆ, ಆ ಮಾಧುರ್ಯತೆ ಅದು ಕೇವಲ ಅವರ ಕಂಠದ್ದಲ್ಲ, ಅವರ ಹೃದಯದ ಮಾಧುರ್ಯತೆ ಅದು. ಅವರ ಹೃದಯ, ಅವರ ಮನಸ್ಸಿನ ಮಾಧುರ್ಯತೆಯನ್ನು ನಾವು, ಆ ವ್ಯಕ್ತಿ ಇಲ್ಲದೆ ಹೋದರೂ ಕೂಡ ಆ ಕಂಠ, ಆ ಮಾಧುರ್ಯತೆ, ಆ ಹೃದಯ ನಮ್ಮೊಂದಿಗೆ ಶಾಶ್ವತವಾಗಿ ಇರುತ್ತೆ ಅಂತ ನಾನು ಭಾವಿಸ್ತೇನೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕಕ್ಷಿದಾರರು, ವಕೀಲರು ಹಾಗೂ ಸಂಧಾನಕಾರರ ಸಮ್ಮುಖದಲ್ಲಿ ಪ್ರಕರಣವನ್ನು ಪರಸ್ಪರ ಒಪ್ಪಂದದ ಮೂಲಕ ಬಗೆಹರಿಸಲಾಯಿತು. ಪ್ರಸಕ್ತ ವರ್ಷದ 2ನೇ ರಾಷ್ಟೀಯ ಮೆಗಾ ಲೋಕ್ ಅದಾಲತ್ನ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಶನಿವಾರ ಯಶಸ್ವಿಯಾಗಿ ನಡೆಸಲಾಗಿದ್ದು, ರಾಜಿ ಸಂಧಾನದ ಮೂಲಕ ಒಟ್ಟು 7,237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಕೋಲಾರ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಿನ್ನೆ ನಡೆದ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಬಾಕಿ ಇದ್ದ ಸಿವಿಲ್, ಕ್ರಿಮಿನಲ್ ಹಾಗೂ ವಿಮಾ ಪರಿಹಾರ ಪ್ರಕರಣಗಳು ಸೇರಿದಂತೆ ಒಟ್ಟು 80,687 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಿದ್ದಾರೆ ಎಂದು ಕೋಲಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿದ್ದ 4,908 ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ 75,779 ಪ್ರಕರಣಗಳು ಸೇರಿವೆ. ಇತ್ಯರ್ಥಗೊಂಡ ಈ ಪ್ರಕರಣಗಳ ಒಟ್ಟು ಪರಿಹಾರ ಮೊತ್ತ 41,74,46,405 ರೂಪಾಯಿಗಳಾಗಿವೆ ಎಂದು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ಜೆ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮರಿಯಪ್ಪ ಅವರ ನೇತೃತ್ವದಲ್ಲಿ ಲೋಕ್ ಅದಾಲತ್ ನಡೆಯಿತು. ದಾವಣಗೆರೆ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ನಡೆದ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ 5,792 ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲಾಗಿದ್ದು, ಒಟ್ಟು 13 ಕೋಟಿ ರೂಪಾಯಿಗೂ ಅಧಿಕ ಪರಿಹಾರ ಮೊತ್ತ ಪಾವತಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ವೇಲಾ ಡಿಕೆ ತಿಳಿಸಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ಮೂಲಕ ರಾಜ್ಯ ಸರ್ಕಾರ ಅಕ್ರಮ ವಲಸಿಗರನ್ನು ಮನೆ ಮಕ್ಕಳನ್ನಾಗಿ ಮಾಡಲು ಮುಂದಾಗಿದೆ. ಇದರಿಂದ ದೇಶದ ಭದ್ರತೆಗೆ ಧಕ್ಕೆ ಬಂದಿದ್ದು, ಕೂಡಲೇ ಈ ಆದೇಶ ರದ್ದು ಮಾಡಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ನಗರದ ವಿಕಾಸಭವನದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಪೌರತ್ವದ ಅಧಿಕಾರವನ್ನೇ ಹೈಜಾಕ್ ಮಾಡಲು ಮುಂದಾಗಿದೆ. ಇದನ್ನು ನೀಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರವಿದ್ದು, ಅದರದ್ದೇ ಆದ ನಿಯಮಗಳಿವೆ. ಆದರೆ ರಾಜ್ಯ ಸರ್ಕಾರ ಜೂನ್ 29ರಂದು ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಆದೇಶ ಹೊರಡಿಸಿದೆ. ಕೂಡಲೇ ಈ ಆದೇಶ ವಾಪಸ್ ಪಡೆಯಬೇಕು, ಇಲ್ಲವಾದರೆ ರಾಜ್ಯಪಾಲರನ್ನು ಭೇಟಿ ಮಾಡಿ ರದ್ದು ಮಾಡಲು ದೂರು ಸಲ್ಲಿಸುತ್ತೇವೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಾನಕೋಗಿಲೆ ಎಸ್ ಜಾನಕಿ ನಿಧನ. ಮೈಸೂರಿನಲ್ಲಿ ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಯಶಸ್ವಿ. ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ಆದೇಶ ರದ್ದಿಗೆ ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 2:41. ಜನಪ್ರಿಯ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ. ಹಾಲು ಜೇನು ಚಿತ್ರದಿಂದ ಎಸ್ ಜಾನಕಿ ಅವರ ಗಾಯನದಲ್ಲಿ, ಪುರಂದರ ದಾಸರ ರಚನೆಯ ಜಿಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ. ನಂತರ ನಾನಿನ್ನ ಮರೆಯಲಾರೆ ಚಿತ್ರದ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಜನಪ್ರಿಯ ಚಿತ್ರಗೀತೆಗಳ ಕಾರ್ಯಕ್ರಮ. ಇದೀಗ ಗೀತೆ ಗಿರಿಕನ್ಯೆ ಚಿತ್ರದಿಂದ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 3 ಗಂಟೆ, ಹೊಂಬಿಸಿಲು ಕಾರ್ಯಕ್ರಮ. ಇಂದಿನ ಹೊಂಬಿಸಿಲು ಕಾರ್ಯಕ್ರಮದ ವಿಶೇಷ ಎಸ್ ಜಾನಕಿ ಅವರ ಕುರಿತಾದ ರಸಪ್ರಶ್ನೆಗಳು. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9489901013, 9480901013. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ ಜೆ ಶ್ರಾವ್ಯ ಹರುಮನೆ.

ಈ ಹೊತ್ತಿನ ಹೊಂಬಿಸಲು ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರ ಕುರಿತಾದ ಗೀತೆಗಳು, ಅವರ ಕುರಿತಾದ ಪ್ರಶ್ನೆಗಳು. ಮೊದಲಿಗೆ ಎಸ್ ಜಾನಕಿ ಅವರು ಎಷ್ಟು ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ? ಮೊದಲನೇ ಪ್ರಶ್ನೆ, ಎಸ್ ಜಾನಕಿ ಅವರು ಎಷ್ಟು ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ? ಇದು ಮೊದಲನೇ ಪ್ರಶ್ನೆ, ಹಿನ್ನೆಲೆ ಗಾಯಕಿ ರಾಷ್ಟ್ರ ಪ್ರಶಸ್ತಿ. ಇದೀಗ ಗೀತೆ ಹೊಂಬಿಸಿಲು ಚಿತ್ರದಿಂದ ಎಸ್ ಜಾನಕಿ ಅವರ ಗಾಯನದಲ್ಲಿ, ಗೀತಪ್ರಿಯ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ನಿಮಗೆ ಸರಿಯಾದ ಉತ್ತರ ನೀಡಲು ಒಂದು ಹಾಡಿನ ಕಾಲಾವಕಾಶ.

ಪ್ರಶ್ನೆ ಆಗಿತ್ತು, ಎಸ್ ಜಾನಕಿ ಅವರು ಎಷ್ಟು ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ ಅಂತ. ಸರಿಯಾದ ಉತ್ತರ ನೀಡಿದ ಮೊದಲು 10 ಜನರ ಹೆಸರುಗಳು ಹೀಗಿವೆ: ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಭಾಗ್ಯ ರಾಮಣ್ಣ, ಹೆಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರು, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್, ಜಾಫರ್ ಹಂಪಿಯಿಂದ, ಮಂಗಳ ಮೈಸೂರಿನಿಂದ ಎಸ್ಎಂ ಶೋಭಾ ಹಾಸನ್, ಪದ್ಮಶ್ರೀ ರಾಮಚಂದ್ರಪುರಂ ಬೆಂಗಳೂರು, ಐಸಿ ಪಾಟೀಲ್, ಚನ್ನಬಸಪ್ಪ ಕರುಮಡಿ, ಮಧುಮತಿ ಕರಮಡಿ. ಸರಿಯಾದ ಉತ್ತರ ನೀಡಿದವರಿಗೆಲ್ಲ ಅಭಿನಂದನೆಗಳು. ಸಂದೇಶ ಕಳುಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇದೀಗ ಮುಂದಿನ ಪ್ರಶ್ನೆ: ಎಸ್ ಜಾನಕಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಹಾಡುಗಳನ್ನು ಯಾವ ಎರಡು ಭಾಷೆಗಳಲ್ಲಿ ಹಾಡಿದ್ದಾರೆ? ಎಸ್ ಜಾನಕಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಹಾಡುಗಳನ್ನು ಯಾವ ಎರಡು ಭಾಷೆಗಳಲ್ಲಿ ಹಾಡಿದ್ದಾರೆ? ಒಂದು ಗೀತೆಯ ಕಾಲಾವಕಾಶ, ಸಿಪಾಯಿ ಚಿತ್ರದ ಗೀತೆ, ಎಸ್ ಜಾನಕಿ ಅವರ ಗಾಯನದಲ್ಲಿ ಹಂಸಲೇಖಾ ಅವರ ಸಂಗೀತ ಸಾಹಿತ್ಯ. ನೀವು ಸರಿ ಉತ್ತರ ನೀಡಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013.

ಪ್ರಶ್ನೆ ಆಗಿತ್ತು, ಎಸ್ ಜಾನಕಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಹಾಡುಗಳನ್ನ ಯಾವ ಎರಡು ಭಾಷೆಗಳಲ್ಲಿ ಹಾಡಿದ್ದಾರೆ ಅಂತ. ಬಹಳಷ್ಟು ಜನ ಸಂದೇಶಗಳನ್ನ ಕಳಿಸಿದ್ರಿ, ಆದರೆ ಸರಿಯಾದ ಉತ್ತರ ನೀಡಿದ ಮೊದಲು 10 ಜನರ ಹೆಸರುಗಳನ್ನು ಪರಿಗಣನೆ ಮಾಡಬೇಕಿದೆ. ಮೊದಲ 10 ಜನರ ಹೆಸರುಗಳು ಹೀಗಿವೆ: ಜಗದಾಂಬಿಕಾ ಹಂಸವೇಣಿ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಹೊನೂರ್ ಅಲಿ ಹನುಮಂತಾಪುರ ಜಗಳೂರು, ರಾಜೇಶ್ವರಿ ಕೊಟ್ರೇಶ್ ಹೊಸಪೇಟೆ ವಿಜಯನಗರದಿಂದ, ಗಜಲಕ್ಷ್ಮಿ ಶಿಡ್ಲಘಟ್ಟ ಹರೀಶ್ ಮಲ್ಲೇಶ್ವರದಿಂದ, ಕಬಾಡಿ ವೆಂಕಟೇಶ್ ಇಂದಿರಾ ಬಿನ್ನಿಪೇಟೆ, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ತಿರುಕನ ಬಳಗ ಮಲ್ಲಾಡಿಹಳ್ಳಿ, ಮಾರುತಿ ಉಲ್ಲಾಸ್ ಮಲ್ಲಾಡಿಹಳ್ಳಿ. ಸರಿಯಾದ ಉತ್ತರ ನೀಡಿದವರಿಗೆಲ್ಲ ಅಭಿನಂದನೆಗಳು, ಸಂದೇಶ ಕಳುಹಿಸಿದವರಿಗೆಲ್ಲ ಧನ್ಯವಾದಗಳು. ಸರಿಯಾದ ಉತ್ತರ ಕ್ರಮವಾಗಿ ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಎಸ್ ಜಾನಕಿಯವರು ಹೆಚ್ಚಿನ ಹಾಡುಗಳನ್ನು ಹಾಡಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ಕನ್ನಡ ಮತ್ತು ಮಲಯಾಳಂ. ಮುಂದಿನ ಪ್ರಶ್ನೆ, ಇದೀಗ ಒಂದು ಗೀತೆ ಪ್ರಸಾರ ಆಗಲಿದೆ, ಎಸ್ ಜಾನಕಿಯವರು ಹಾಡಿರುವ ಈ ಗೀತೆ ಯಾವ ಚಿತ್ರದ್ದು ನೀವೇ ಹೇಳಬೇಕು. ಇದೀಗ ಗೀತೆ ನಿಮಗಾಗಿ

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಪ್ರಶ್ನೆ ಆಗಿತ್ತು, ಇದೀಗ ಎಸ್ ಜಾನಕಿ ಅವರು ಹಾಡಿರುವ ಗೀತೆಯನ್ನು ಕೇಳಿದ್ರಿ, ಅದು ಯಾವ ಚಿತ್ರದ್ದು ಅಂತ. ಸರಿಯಾದ ಉತ್ತರ ನೀಡಿದವರ ಮೊದಲು 10 ಜನರ ಹೆಸರುಗಳು ಹೀಗಿವೆ: ಕಲ್ಲೇಶ್ವರ ಕುಮಾರ್ ಶ್ರೀನಗರದಿಂದ, ರಘುನಾರಾಯಣ್ ಬೆಂಗಳೂರು, ಪೂರ್ಣಿಮಾ ಬೆಂಗಳೂರು ಲಾಲ್ ಭಾಗ್ ರಸ್ತೆ, ಬಿಂದು ಪ್ರಕಾಶ್ ಬೆಂಗಳೂರು, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ, ವಾಸೀಂ ಜಗಳೂರು, ವೆಂಕೋಬ ನಾಯಕ ಸಂಗಾಪುರ, ವೀಣಾ ಕರಿಯಪ್ಪ ಕಾಮನಹಳ್ಳಿ ಬೆಂಗಳೂರು, ರಘು ರಾಯಚೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ರಾಮ ಲಕ್ಷ್ಮಣ. ರಾಮ ಲಕ್ಷ್ಮಣ ಚಿತ್ರದ ಗೀತೆಯನ್ನು ಕೇಳಿದ್ರಿ, ಹೇಳಿದ್ದು ಸುಳ್ಳಾಗಬಹುದು. ಸಾಹಿತ್ಯ ಚಿ ಉದಯಶಂಕರ್, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ. ಇದೀಗ ಮುಂದಿನ ಪ್ರಶ್ನೆ: ಎಸ್ ಜಾನಕಿ ಅವರಿಗೆ ಯಾವ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ಇತ್ತು ಸನ್ಮಾನಿಸಿದೆ? ಯಾವ ವಿಶ್ವವಿದ್ಯಾಲಯ ಎಸ್ ಜಾನಕಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಇತ್ತು ಸನ್ಮಾನಿಸಿದೆ? ಇದು ಮುಂದಿನ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ನಮ್ಮ ವಾಟ್ಸಪ್ ಸಂಖ್ಯೆ 9480910013.

0: ಪ್ರಶ್ನೆಯಾಗಿತ್ತು, ಯಾವ ವಿಶ್ವವಿದ್ಯಾಲಯ ಎಸ್ ಜಾನಕಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಇತ್ತು ಸನ್ಮಾನಿಸಿದೆ ಅಂತ? ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ. ಹೆಸರುಗಳು ಪುನರಾವರ್ತನೆ ಆಗಿಲ್ಲ. ನೇತ್ರಾ ಕೆಂಗೇರಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹಸನ್ ಸಾಬ್ ಹನುಮಂತಾಪುರದಿಂದ, ಸುಬ್ರಹ್ಮಣ್ಯ ಉಡುಪಿಯಿಂದ, ಕೃಷ್ಣಪ್ಪ ಕಾಡುಗೋಡಿಯಿಂದ, ಶ್ರೀಧರಯ್ಯ ಏಜಿಹಳ್ಳಿ, ಪರಂ ತೀರ್ಥಹಳ್ಳಿ, ಎಂ ಪರಶುರಾಮ ಪ್ರಿಯ ಗಂಗಾವತಿ ಕೊಪ್ಪಳ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಜಿಎಸ್ ಚಂದನ ಚಿತ್ರದುರ್ಗದಿಂದ ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು. ಸರಿಯಾದ ಉತ್ತರ ನೀಡಿದವರಿಗೆಲ್ಲ ಅಭಿನಂದನೆಗಳು. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದೀಗ ಮುಂದಿನ ಪ್ರಶ್ನೆ. ಎಸ್ ಜಾನಕಿ ಅವರು ಗಂಧದ ಗುಡಿ ಚಿತ್ರದಲ್ಲಿ ಯಾವ ಗಾಯಕರೊಂದಿಗೆ ಪುಟ್ಟ ಹುಡುಗಿಯಂತೆ ಎಲ್ಲೂ ಹೋಗಲ್ಲ ಮಾಮ ಎಂದು ಧನಿಗೂಡಿಸಿ ಹಾಡಿದ್ದಾರೆ? ಎಸ್ ಜಾನಕಿ ಅವರು ಗಂಧದ ಗುಡಿ ಚಿತ್ರದಲ್ಲಿ ಯಾವ ಗಾಯಕರೊಂದಿಗೆ ಪುಟ್ಟ ಹುಡುಗಿಯಂತೆ ಎಲ್ಲೂ ಹೋಗಲ್ಲ ಮಾಮ ಎಂದು ಧನಿಗೂಡಿಸಿ ಹಾಡಿದ್ದಾರೆ? ಇದು ಮುಂದಿನ ಪ್ರಶ್ನೆ. ಇದೀಗ ಒಂದು ಪುಟ್ಟ ವಿರಾಮ.
1: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬುಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬುಂದ್ ಬುಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
2: ಜಲ್ ಹೈ ತೋ ಹಮ್ ಹೈ. ಆಯೇ ಘರೋ ಆಫೀಸೋ ಮೇ ರೇನ್ ವಾಟರ್ ಹಾರ್ವೆಸ್ಟಿಂಗ್ ತಕ್ನೀಕ್ ಅಪ್ನಾಯೆ. ರೀಚಾರ್ಜ್ ಪಿಟ್ ಆರ್ ಶಾಫ್ಟ್ ಬನ್ವಾಯ್, ಅನುಪಯೋಗಿ ಬೋರ್ವೆಲೋ ಕೋ ಠೀಕ್ ಕರೇ, ಜಲಾಶಯೋ ಸೇ ಗಾದ್ ನಿಕಾಲೇ, ಅಧಿಕ್ ಸೇ ಅಧಿಕ್ ಪೇಡ್ ಲಗಾಯೆ. ಇಸ್ ಬಾರಿಶ್ ಆಯೇ ಜುಡೇ ಕ್ಯಾಚ್ ದ ರೇನ್ ಅಭಿಯಾನ್ ಸೇ.
3: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

0: ಹೊಂಬಿಸಿಲು ಕಾರ್ಯಕ್ರಮ ಮುಂದುವರಿಯಲಿದೆ. ಇದೀಗ ಸ್ಟುಡಿಯೋ ಸಮಯ 3:30 ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ನಾಲ್ಕನೆಯ ಪ್ರಶ್ನೆ, ಯಾವ ವಿಶ್ವವಿದ್ಯಾಲಯ ಎಸ್ ಜಾನಕಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಇತ್ತು ಸನ್ಮಾನಿಸಿದೆ? ಇದರ ಉತ್ತರ ಆಗಿತ್ತು ಮೈಸೂರು ವಿಶ್ವವಿದ್ಯಾಲಯ. ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ

ಪದವಿ ಇತ್ತು ಸನ್ಮಾನಿಸಿದೆ. ಮುಂದಿನ ಪ್ರಶ್ನೆ, ಎಸ್ ಜಾನಕಿ ಅವರು ಗಂಧದ ಗುಡಿ ಚಿತ್ರದಲ್ಲಿ ಯಾವ ಗಾಯಕರೊಂದಿಗೆ ಪುಟ್ಟ ಹುಡುಗಿಯಂತೆ ಎಲ್ಲೂ ಹೋಗಲ್ಲ ಮಾಮ ಎಂದು ಧ್ವನಿಗೂಡಿಸಿ ಹಾಡಿದ್ದಾರೆ? ಒಂದು ಗೀತೆಯ ಕಾಲಾವಕಾಶ, ಬೆಂಕಿಯ ಬಲೆ ಚಿತ್ರದಿಂದ ಇದೀಗ ಗೀತೆ, ಎಸ್ ಜಾನಕಿ ಅವರ ಗಾಯನದಲ್ಲಿ ಜೀವದಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಚಿತ್ರದಲ್ಲಿ ಯಾವ ಗಾಯಕರೊಂದಿಗೆ ಪುಟ್ಟ ಹುಡುಗಿಯಂತೆ ಎಲ್ಲೂ ಹೋಗಲ್ಲ ಮಾಮ ಎಂದು ಧ್ವನಿಗೂಡಿಸಿ ಹಾಡಿದ್ದಾರೆ ಅಂತ ಸರಿಯಾದ ಉತ್ತರ ನೀಡಿದವರ ಮೊದಲು 10 ಜನರ ಹೆಸರುಗಳು ಹೀಗಿವೆ: ನಾಗೇಂದ್ರ ಈಚಲಬೀಡು, ನಾಗರಾಜ್ ಬನ್ನೂರು, ಮಹಮ್ಮದ್ ಉಮರ್ ರಾಯಚೂರಿನಿಂದ, ಅಮರನಾಥ್ ಎಸ್ಜಿ ಕೋಟೆ, ನೋಬಲ್ ಮುನಿರಾಬಾದ್ ಡ್ಯಾಂ, ಪಾರ್ವತಿ ಬಿಕೆ, ಶ್ವೇತಾ ಎಸ್ ರಾವ್, ಉದಯ್ ಕರ್ಕೆರ ಉಡುಪಿಯಿಂದ, ಮಾನಸ ಎಚ್ಎಂಟಿ ಬಡಾವಣೆ, ನಂತರ ನಂಬರ್ ಎಂಡಿಂಗ್ ವಿತ್ 3893 ವೈ ಕೆ ರವಿಕುಮಾರ್ ಅವರೇ, ಮುಂದಿನ ಭಾರಿ ಸರಿ ಉತ್ತರದೊಂದಿಗೆ ನಿಮ್ಮ ಹೆಸರನ್ನು ಕಳಿಸೋದನ್ನು ಮರಿಬೇಡಿ. ಸರಿಯಾದ ಉತ್ತರ ನೀಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು, ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಪಿ ಬಿ ಶ್ರೀನಿವಾಸ್ ಅವರು. ಗಂಧದ ಗುಡಿ ಚಿತ್ರದಲ್ಲಿ ಪಿ ಬಿ ಶ್ರೀನಿವಾಸ್ ಅವರೊಂದಿಗೆ ಪುಟ್ಟ ಹುಡುಗಿಯಂತೆ ಎಲ್ಲೂ ಹೋಗಲ್ಲ ಮಾಮ ಎಂದು ಹಾಡಿದ್ದಾರೆ ಎಸ್ ಜಾನಕಿ ಅವರು. ಇದೀಗ ಮುಂದಿನ ಪ್ರಶ್ನೆ: ಎಸ್ ಜಾನಕಿ ಅವರು ಹಾಡಿದ ಕನ್ನಡ ಗೀತೆಗಳಲ್ಲಿ ಯಾವ ಗೀತೆಗೆ ಈ ಹಾಡು ನನ್ನ ಸಂಗೀತ ಜೀವನದಲ್ಲಿ ಭಯಪಟ್ಟು ಹಾಡಿದ ಗೀತೆ, ಮತ್ತೆ ಹಾಡಲು ಆಗದ ಗೀತೆ ಅಂತ ಹೇಳ್ತಾರೆ? ಇದು ಯಾವ ಗೀತೆ? ಎಸ್ ಜಾನಕಿ ಅವರು ಹಾಡಿದ ಕನ್ನಡ ಗೀತೆಗಳಲ್ಲಿ ಈ ಒಂದು ಗೀತೆಗೆ ಈ ಹಾಡು ನನ್ನ ಸಂಗೀತ ಜೀವನದಲ್ಲಿ ಅತ್ಯಂತ ಭಯಪಟ್ಟು ಹಾಡಿದ ಗೀತೆ, ಮತ್ತು ಮತ್ತೆ ಈ ರೀತಿ ಹಾಡಲು ಆಗದ ಗೀತೆ ಅಂತ ಹೇಳಿ ಹೇಳ್ತಾರೆ. ಇದು ಯಾವ ಗೀತೆ? ಒಂದು ಹಾಡಿನ ಕಾಲಾವಕಾಶ. ಇದೀಗ ಗಂಧದ ಗುಡಿ ಚಿತ್ರದಿಂದ ಎಲ್ಲೂ ಹೋಗಲ್ಲ ಮಾಮ ಗೀತೆ, ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ, ಶಿವದಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಪ್ರಶ್ನೆ ಆಗಿತ್ತು, ಎಸ್ ಜಾನಕಿ ಅವರು ಹಾಡಿದ ಕನ್ನಡ ಗೀತೆಗಳಲ್ಲಿ ಯಾವ ಗೀತೆಯನ್ನು ಅವರ ಸಂಗೀತ ಜೀವನದಲ್ಲಿ ಭಯಪಟ್ಟು ಹಾಡಿದ ಹಾಡು, ಮತ್ತೆ ಹಾಡಲು ಆಗದ ಹಾಡು ಅಂತ ಹೇಳಿದ್ದಾರೆ ಅಂತ. ಸರಿಯಾದ ಉತ್ತರ ನೀಡಿದ ಮೊದಲು 10 ಜನರ ಹೆಸರುಗಳು ಹೀಗಿವೆ. ಹೆಸರುಗಳು ಪುನರಾವರ್ತನೆ ಆಗಿಲ್ಲ. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ವೇದಾಶೆಟ್ಟಿ ಕಾಳಾವರ, ಗುರುರಾಜ್ ವಿರೂಪಾಕ್ಷಪುರ, ಚಂದ್ರಮುಖಿ ಐಟಿಐ ಲೇಔಟ್ ಮಾಲತಹಳ್ಳಿ, ಸುಜಾತ ಕೆ ನಟರಾಜ್ ಗೀತಾ ಜೋಶಿ ಕಲಬುರಗಿಯಿಂದ, ಸುನಂದ ಸ್ಕಂದ ಲೇಔಟ್, ಎಚ್ ಡಿ ಸಮರ್ಥ್, ಎಕೆ ಗೋಪಾಲಕೃಷ್ಣ ಆರ್, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು. ಸರಿಯಾದ ಉತ್ತರ ನೀಡಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಹೇಮಾವತಿ ಚಿತ್ರದ ಶಿವ ಶಿವ ಎನ್ನದ ನಾಲಿಗೆ ಏಕೆ. ಈ ಗೀತೆಯನ್ನು ಅವರು ತಮ್ಮ ಸಂಗೀತ ಜೀವನದಲ್ಲಿ ಭಯಪಟ್ಟು ಹಾಡಿದ ಹಾಡು ಮತ್ತು ಮತ್ತೆ ಆ ರೀತಿ ಹಾಡಲು ಆಗದ ಹಾಡು ಅಂತ ಹೇಳಿಕೊಂಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲು ರಸಪ್ರಶ್ನೆ, ಎಸ್ ಜಾನಕಿ ಅವರ ವಿಶೇಷ ಕಾರ್ಯಕ್ರಮ. ಇದೀಗ ಹೇಮಾವತಿ ಚಿತ್ರದ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಎಲ್ ವೈದ್ಯನಾಥನ್ ಅವರ ಸಂಗೀತ.

ಆಹಾ, ಎಂಥ ಆಗಿದೆ, ಎಂಥ ಮಾಧುರ್ಯ! ಜಾನಕಿಯವರ ಸ್ವರ ಮಾಧುರ್ಯ ವೈವಿಧ್ಯತೆಗೆ ಯಾರು ತಾನೇ ಸರಿಸಾಟಿ! ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕೆಲವು ಉತ್ತರಗಳು ತಡವಾಗಿ ಬಂದು ತಲುಪಿದ ಕಾರಣ ಹೆಸರುಗಳು ಓದಲಾಗಲಿಲ್ಲ. ನಿಮ್ಮೆಲ್ಲರ ಸಂದೇಶ ಮತ್ತು ಪ್ರತಿಕ್ರಿಯೆ ನನಗೆ ಖುಷಿ ತಂದಿದೆ. ಸಂದೇಶ ಕಳುಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ. ಇದಾಗಿತ್ತು ಎಸ್ ಜಾನಕಿ ಅವರಿಗೆ ನಮ್ಮ ನಮನ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 4 ಗಂಟೆ. ಗುಲ್ಮೊಹರ್ ಕಾರ್ಯಕ್ರಮ ನಿಮ್ಮದೇ ನೆಚ್ಚಿನ ಹಿಂದಿ ಗೀತೆಗಳನ್ನು ನಮಗೆ ನೀವು ಕೇಳಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9408090103 9400901013. ನೀವು ನಮಗೆ ಕರೆ ಮಾಡಬಹುದಾದ ನಮ್ಮ ದೂರವಾಣಿ ಸಂಖ್ಯೆ 0802228106. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಶ್ರಾವ್ಯ ಹರುಮನೆ. ಜೊತೆಗೆ ಇಂದಿನ ವಿಷಯ, ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನೀವು ನೀರು ಬಳಕೆ ಅಥವಾ ಉಳಿಸುವ ವಿಧಾನ ಹೇಗೆ ಮಾಡ್ತೀರಾ, ಇದನ್ನು ನಮ್ಮ ಜೊತೆ ಹಂಚ್ಕೋಬಹುದು ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಇದೀಗ ಗೀತೆ ಸಂಗಮ್ ಚಿತ್ರದಿಂದ ಮೊಹಮ್ಮದ್ ರಫಿ ಅವರ ಗಾಯನದಲ್ಲಿ ಹಸ್ರತ್, ಜೈಪುರಿ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಕೇಳುಗರೊಬ್ಬರು ಕರೆ ಮಾಡಿದ್ದಾರೆ, ಯಾರು ಅಂತ ಮಾತಾಡ್ಸೋಣ. ನಮಸ್ತೆ. ಹಲೋ,
1: ನಮಸ್ತೆ.
0: ಹಾ ನಮಸ್ತೆ, ನಿಮ್ಮ ಹೆಸರು?
1: ಮೇಡಮ್ ರಾಜೇಶ್ವರಿ ಅಂತ ಹೇಳಿ, ಹೊಸಪೇಟೆಯಿಂದ.
0: ಹಾ, ಯಾವ ಹಾಡ್ ಬೇಕಿತ್ತು ನಿಮಗೆ
1: ಮೇಡಮ್?
0: ಏಕ್ ದೋಜೆ,
1: ಏಕ್ ದೋಜೆ ಕೇಳಿಯೆ.
0: ಹಾ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನ. ಇವತ್ತಿನ ವಿಷಯ ಬಂದು ವಾಟರ್ ಮ್ಯಾನೇಜ್ಮೆಂಟ್. ನಿಮ್ಮ ಮನೆಯಲ್ಲಿ ನೀವು ಹೇಗೆ ನೀರನ್ನ ಮಿತವಾಗಿ ಬಳಸ್ತೀರಾ ಅನ್ನೋದ್ರ ಬಗ್ಗೆ ನಮ್ ಜೊತೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ?
1: ಎಸ್ ಮೇಡಮ್.
0: ಹಾ
1: ಮೇಡಮ್, ಟೈಲ್ಸ್ ಕ್ಲೀನ್ ಮಾಡಿದ್ದು ನೀರನ್ನ ಟಾಯ್ಲೆಟ್ ಹಾಕ್ತೀವಿ ಮೇಡಮ್.
0: ಓಕೆ. ಹಾ ಹಾ,
1: ಆಮೇಲೆ ಅಕ್ಕಿ ತೊಳಿತೀವಲ್ಲ ಮೇಡಮ್, ಅಕ್ಕಿ ತೊಳೆದ ನೀರು ಪಾಟ್ಗೆಲ್ಲ ಹಾಕ್ತೀನಿ ಮೇಡಮ್.
0: ಓಕೆ. ಹಾ ಹಾ, ಕೇಳ್ತಾ ಇರ್ತೀರಾ ಆಕಾಶವಾಣಿ? ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೀಗ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ.
1: ಧನ್ಯವಾದ.
0: ಸಂದೇಶಗಳನ್ನ ಒಮ್ಮೆ ನೋಡೋಣ. ಚಂದ್ರಮುಖಿ ಐಟಿಐ ಲೇಔಟ್ ಮಾಲತ ಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಆಕಾಶವಾಣಿ ಬೆಂಗಳೂರು ಪ್ರತಿದಿನ ಮಧ್ಯಾಹ್ನ ಪ್ರಸಾರವಾಗುವ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ರನ್ನಿಂಗ್ ವಿತ್ 3892 ನಿಮ್ಮ ಹೆಸರನ್ನು ಕಳಿಸೋದನ್ನು ಮರಿಬೇಡಿ. ಇದೀಗ ಗೀತೆ ಏಕ್ ದುಜೆ ಕೇಳಿಯೇ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ಆನಂದ್ ಬಕ್ಷಿಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮುಂದಿನ ಕರೆ ಯಾರ್ದು ಅಂತ ಮಾತಾಡ್ಸೋಣ. ನಮಸ್ತೆ.
1: ಹಾಯ್, ಗುಡ್ ಈವ್ನಿಂಗ್ ಶಾವ್ಯಾಜಿ.
0: ನಮಸ್ತೆ ಸರ್, ಹೇಗಿದ್ದೀರಾ?
1: ಐ ಆಮ್ ಡೂಯಿಂಗ್ ಗುಡ್. ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜನಗರದಿಂದ.
0: ಯಾವ ಹಾಡ್ ಬೇಕಿತ್ತು ನಿಮಗೆ?
1: ನೋಡಿ, ನಾನು ಒಂದು ಎಸ್ ಜಾನಕಿ ಅವ್ರದೇ ಒಂದು ಹಿಂದಿ ಹಾಡನ್ನ ಕೇಳಕ್ ಇಷ್ಟಪಡ್ತೀನಿ ಇವತ್ತು. ನೋಡಿ, ನನ್ನೆ ಒಂದು ದೇರ್ ಇಸ್ ಅ ಹ್ಯೂಜ್ ಲಾಸ್ ಫಾರ್ ಇಂಡಿಯನ್ ಸಿನಿಮಾ. ಒಂದು ಒಂದು ಅನರ್ಘ್ಯ ರತ್ನವನ್ನ ನಾವು ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ಇದೊಂದು ತುಂಬಲಾರದ ನಷ್ಟ ಭಾರತೀಯ ಸಿನಿಮಾಕ್ಕೆ. ನಿಜವಾಗ್ಲೂ ಬಹಳ ಬೇಜಾರಾಯ್ತು ಇಂಥ ಒಳ್ಳೆಯ ಗಾಯಕಿ ಕಳ್ಕೊಂಡಿದ್ದೀವಿ ಅಂತ. ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ಆಶಾ ಭೋಸ್ಲೆಯವರನ್ನ ಬಹಳ ಇಷ್ಟಪಡ್ತೀನಿ. ಅದು ಬಿಟ್ಟು ಇನ್ನೊಬ್ಬ ಗಾಯಕರು ಇಷ್ಟಪಟ್ಟಿದ್ದು ಅಂತ ಹೇಳಿದ್ರೆ ಎಸ್ ಜಾನಕಿ ಅವರು. ಅವರು ಸಾಕಷ್ಟು ಹಿಂದಿ ಹಾಡುಗಳನ್ನ ಹೇಳಿದ್ದಾರೆ. ಇನ್ಫ್ಯಾಕ್ಟ್ 1958 ಇಂದ ಆಲ್ಮೋಸ್ಟ್ 1996 ತನಕ ಆಲ್ಮೋಸ್ಟ್ 4 ದಶಕಗಳ ತನಕ ಹಿಂದಿನ ಹಾಡು ಹೇಳಿದ್ದಾರೆ. ಅದರಲ್ಲಿ ಒಂದು ಹಾಡು ನಾನು ಸೆಲೆಕ್ಟ್ ಮಾಡಿದ್ದೀನಿ, ಮರ್ತ್ ಅಂತ ಹೇಳ್ಬಿಟ್ಟು ಒಂದು ಫಿಲಮ್. ಇದರಲ್ಲಿ ಸುನ್ನ ರೂಪಿಯ ಏಕ್ಯಾ ಹೋಗಯ್ಯ ಅಂತ ಹೇಳ್ಬಿಟ್ಟು ಒಂದು ಹಾಡು ಹೇಳಿದ್ದಾರೆ. ಈ ವಿಶೇಷತೆ ಏನಂತ ಹೇಳಿದ್ರೆ ಈ ಹಾಡನ್ನ ಅವರು ಅಮಿತಾಬ್ ಬಚ್ಚನ್ ಮತ್ತೆ ಶಬ್ಬೀರ್ ಕುಮಾರ್ ಜೊತೆಗೆ ಹೇಳಿದ್ದಾರೆ ಈ ಹಾಡನ್ನ. ಬಹಳ ವಿಶೇಷವಾದ ಹಾಡು. ಇದರಲ್ಲಿ ಅವರು ಅಮೃತ ಸಿ ಪ್ರೀತಮ್ಗೆ ಅವರು ಅಮೃತ ಸಿಂಗ್ಗೆ ಅವರು ಇದು ಕೊಟ್ಟಿದ್ದಾರೆ, ವಾಯ್ಸ್ ಕೊಟ್ಟಿದ್ದಾರೆ. ಹಾಗೆ ಅವರು ಸಾಹೇಬ್ ಅಂತ ಒಂದು ಫಿಲ್ಮ್ ಇದೆ, ಅದರಲ್ಲೂ ಅಮೃತ ಸಿಂಗ್ಗೆ ಅವರು ವಾಯ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಹಾಡು ನಂಗೆ ಬಹಳ ಇಷ್ಟ ಆಗತ್ತೆ ರೀ. ಅದರಲ್ಲಿ ಇನ್ನೊಂದು ಅವರು ಹಾಡಿರೋದು ಅಂತ ಹೇಳಿದ್ರೆ ದೇವಾನಂದ್ ಅವರ ನವಕೇತನ್ ಬ್ಯಾನರ್ಗೆ ಅವರು ಒಂದು ಒಂದು ಹಾಡನ್ನು ಇವ್ರ ಕೈಲಿ ಹಾಡ್ತಿದ್ದಾರೆ. 1989 ಫಿಲಮ್ ಸಚ್ಚಕ್ಕೆ ಬೋಲ್ಬಲ ಅಂತ ಹೇಳ್ಬಿಟ್ಟು ಒಂದು ಫಿಲಮ್ ಮಾಡಿದ್ರು ದೇವಾನಂದ್ ಅವರು. ಅದ್ರಲ್ಲಿ ಒಂದು ಸೋಲೋ ಹಾಡು ಎಸ್ ಜಾನಕಿ ಹೇಳಿದ್ದಾರೆ. ಅಂದ್ರೆ ಅವರ ಇದು ಎಷ್ಟು ಇದೆ ಅಂತ ಹೇಳಿದ್ರೆ ಪ್ರತಿಭೆ ಟ್ಯಾಲೆಂಟ್ ನೀವು ಯಾವ್ದೇ ತಗೊಳ್ಳಿ ತುಂಬಾನೇ ಚೆನ್ನಾಗಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನಾನು ಆ ಹಾಡು ಕೇಳ್ತಾ ಇದ್ದೆ ಇವತ್ತು, ನೀವು ಕೊನೆ ಪ್ರಶ್ನೆ ಹಾಕ್ಬಿಟ್ಟು ಆ ಹಾಡನ್ನ ಹಾಕಿದ್ರಲ್ಲ ಕ್ವಿಜ್ಲ್ಲಿ, ಎಷ್ಟು ಡಿಫಿಕಲ್ಟ್ ಸಂಗೀತಮಯವಾದ ಹಾಡೋದು ಅದು, ಎಷ್ಟು ಡಿಫಿಕಲ್ಟ್ ಆಗಿದೆ ಅದನ್ನ ಹಾಡೋದು. ನಿಜವಾಗ್ಲೂ ಅವ್ರು ಹೇಳಿದ್ದು ನನಗೆ

0: ಹೇಳಕ್ಕೆ ಭಯನೂ ಆಗತ್ತೆ, ಇನ್ನೊಂದ್ಸರಿ ಹಾಡಕ್ಕೂ ನನಗೆ ಆಗತ್ತ ಅಲ್ಲ ಹೇಳಿದ್ರು. ನಿಜವಾಗ್ಲೂ ಅದು ಎಂತ ಸತ್ಯ ಅನ್ಸುತ್ತೆ, ನಿಜವಾಗ್ಲು ಎಂತ ಟ್ಯಾಲೆಂಟ್ ನಾವು ಕಳ್ಕೊಳ್ಬಲ್ಲ ಅಂತ ಹೇಳಿ ಬಹಳ ಬೇಜಾರಾಗತ್ತೆ ರೀ ನಿಜವಾಗ್ಲು.
1: ಧನ್ಯವಾದಗಳು ಈ ಹಾಡು ಕೇಳಿದಕ್ಕೆ. ಪ್ರಸಾರ ಮಾಡ್ತೀವಿ. ಮತ್ತೆ ಈ ಹೊತ್ತಿನ ವಿಷಯ ನೀರು ಬಳಕೆ ಮತ್ತು ಮಿತ ವಿಧಾನ ನಿಮ್ಮ ಮನೆಯಲ್ಲಿ ಹೇಗೆ ನಡೆಯುತ್ತೆ ಇದರ ಕುರಿತಾಗಿ?
0: ಅದ್ರ ಬಗ್ಗೆ ಹೇಳ್ತೀನಿ. ನೋಡಿ, ನಮ್ಮ ಮನೆಯಲ್ಲಿ ರೈನ್ ಹಾರ್ವೆಸ್ಟಿಂಗ್ ಮಾಡ್ಸಿದೀವಿ. ಅಂದ್ರೆ ಮಳೆಗಾಲದಲ್ಲಿ ಬರೋ ನೀರೆಲ್ಲ ಒಂದ್ ಕಡೆ ಟ್ಯಾಂಕ್ ಅಲ್ಲಿ ಕೆಳಗಡೆ ಗ್ರೌಂಡ್ ಇದರಲ್ಲಿ ಶೇಖರಣೆ ಆಗತ್ತೆ. ಅದನ್ನ ನಾವು ಇದಕ್ಕೆಲ್ಲ ಗಿಡ ಮರಗಳಿಗೆ ಅದಕ್ಕೆಲ್ಲ ಹಾಕ್ತೀವಿ. ಅದು ಬಿಟ್ಟು ನಮ್ಮ ಇದರಲ್ಲಿ ಎಲ್ಲಾ ವಾಶ್ ಬೇಸಿನ್ಸ್ ನಲ್ಲಿ ಈ ಸ್ಪ್ರಿಂಕ್ಲಿಂಗ್ ಟೈಪ್ ವಾಟರ್ ಹಾಕಿದ್ವಿ. ಅಂದ್ರೆ ನೀವು ಮಿತವಾಗಿ ಬಳಸ್ಬೋದು, ಅಂದ್ರೆ ನೀವು ಜೋರಾಗಿ ನೀವು ಟ್ಯಾಪ್ ಓಪನ್ ಮಾಡಿದಾಗ ರಭಸವಾಗಿ ಬರದೇ ಇರೋ ಹಂಗೆ ಸ್ಪ್ರಿಂಕ್ಲರ್ ಟೈಪ್ ಅಂತ ಸ್ಪ್ರೇ ಮಾಡ್ದಂಗ್ ಬರುತ್ತೆ. ಅವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅದು ಮಾಡ್ಬೋದು. ಅದು ಬಿಟ್ಟು ನಾವು ಈ ಇದಕ್ಕೆಲ್ಲ ಗಿಡಗಳ ಮರ ಇದಕ್ಕೆಲ್ಲ ಅದಕ್ಕೆ ಒಂದು ಸಪರೇಟ್ ಆಗಿ ಒಂದು ಟ್ಯಾಂಕ್ ಮಾಡಿಸಿದೀವಿ ಅದಕ್ಕೋಸ್ಕರ. ಅದು ಡೈರೆಕ್ಟ್ ಆಗಿ ಇದಕ್ಕೆ ಮಾಡ್ಬೇಕಾದ್ರೆ ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಅದು ಹರಿಬಿಡುತ್ತೆ. ಅದು ಸೊ ಅದೊಂದನ್ನು ನಾವು ಮಾಡಿಸ್ಕೊಂಡಿದ್ವಿ. ವಿಶೇಷವಾಗಿ ಅದಕ್ಕೋಸ್ಕರ ನೀರನ್ನೇ ಉಳಿಸಕ್ಕೋಸ್ಕರ ಅಂತಾನೆ ಮಾಡಿಸ್ಕೊಂಡಿದ್ವಿ ನಾವು.
1: ಕೇಳಿ ಖುಷಿ ಆಯ್ತು ಸರ್.
0: Thank you, really a pleasure talking to Shravaji. Today my heart goes to listen to Yash Janaki's voice today from the film Martha.
1: Kare maadidakkagi dhanyavaadagalu sir. Thank you. Idiga Mard chitrada geete prasara agutte. Shabir Kumar, S Janaki, Amitabh Bachchan avara gayanadalli, Rajinder Krishan avara sahitya, Anu Malik avara sangeeta.

0: ಇದು ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮುಂದಿನ ಕರೆ ಯಾರು ಅಂತ ಮಾತಾಡ್ಸೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು?
1: ಮೇಡಮ್, ಹಗರಿ ಬೊಮ್ಮಳೆ ತಾಲೂಕು ಹಂಪ ಸಾಗರ. ಸುಭಾನ್ ಕೋರಿ ಮೇಡಮ್.
0: ಹಾ, ಸುಭಾನ್ ಕೋರಿ ಅವರು ಏನ್ ಮಾಡ್ಕೊಂಡಿರೋ ತಾವು?
1: ಮೇಡಮ್, ಟೇಲರಿಂಗ್ ಮಾಡ್ತೀನಿ ಮೇಡಮ್ ನಾನು.
0: ಹಾ, ನಿಮ್ಗೆ ಯಾವ ಹಾಡ್ ಬೇಕಿತ್ತು?
1: ಅದೇ ಮೇಡಮ್, ಸಚ್ಚ ಝೂಟ ಚಿತ್ರದಿಂದ ಹಾಡ್ ಕೊಡ್ತೀನಿ ಮೇಡಮ್.
0: ಓಕೆ, ಕಿಶೋರ್ ಕುಮಾರ್ ಹಾಗೂ ಕಲ್ಯಾಣ್ ಜಿ. ಹಾ, ಕಿಶೋರ್ ಕುಮಾರ್ ಅವರ ಗಾಯನದಲ್ಲಿ.
1: ಹೌದು ಮೇಡಮ್.
0: ಹಾ, ಇವತ್ತಿನ ವಿಷಯ ಬಂದು ನೀರಿನ ಬಳಕೆ.
1: ಹಾ, ಇಲ್ಲಿ ಹಳ್ಳಿಯಲ್ಲಿ ಮೇಡಮ್ ಸ್ವಲ್ಪ ನೀರಿಂದ ಸಮಸ್ಯೆ ಇದೆ. ನಮಗೆ ಡ್ಯಾಮ್ ಇದೆ ಅಂದ್ರೆ ಸ್ವಲ್ಪ ನೀರಿನ ಸಮಸ್ಯೆ ಇದೆ ಮೇಡಮ್. ನಾವ್ ಆ ತರ ಯಾವ್ದು ವೇಸ್ಟ್ ಮಾಡಲ್ಲ. ವೇಸ್ಟ್ ಮಾಡಿದ್ರೆ ಕೂಡ ಹಕ್ಕಿ ಪಕ್ಕಿ ಇರ್ತಾವ ಮೇಡಮ್, ಹಕ್ಕಿ ಸ್ವಲ್ಪ ಮೂಕ ಪ್ರಾಣಿಗೆ ಬರ್ತಾವ, ಅದಕ್ಕಾಗ್ಲಿ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಅಷ್ಟೇ ಮೇಡಮ್. ಅದ್ ಬಿಟ್ಟರೆ ವೇಸ್ಟ್ ಮಾಡಲ್ಲ ಮೇಡಮ್. ನಾವು ಕೆಲವೊಂದು ಗಿಡ ಇದಾವ ಮೇಡಮ್ ಮನೆಯಲ್ಲಿ, ಗಿಡಕ್ಕೂ ಹಾಕ್ತೀವಿ ಮೇಡಮ್.
0: ಓಕೆ, ಖುಷಿ ಆಯ್ತು ಕರೆ ಮಾಡಿದ್ದಕ್ಕಾಗಿ. ಧನ್ಯವಾದಗಳು. ಹೀಗೆ ಕೇಳ್ತಾ ಇದೆ ಆಕಾಶವಾಣಿ.
1: ಓಕೆ.
0: ಸಂದೇಶಗಳನ್ನ ಒಮ್ಮೆ ನೋಡೋಣ. ಕಾರ್ಯಕ್ರಮಕ್ಕೆ ಬಂದಿರುವ ಸಂದೇಶಗಳು. ಕೋಣಸಾಲೆ ಪಾರ್ಥ ಮಂಡ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನೀರಿನ ಮಹತ್ವದ ಬಗ್ಗೆ ಒಂದು ಗಾದೆ ಮಾತಿದೆ, ನೀರು ಹತ್ತಿರ ಇರಬೇಕು, ನೆಂಟರು ದೂರ ಇರಬೇಕು ಅಂತ ಹೇಳಿ ಒಂದು ಗೀತೆಯ ಪ್ರಸಾರ ಮಾಡಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಂತರ, ನೀರು ಭೂಮಿಯ ಮೇಲೆ ಇರುವ ಪ್ರತಿಯೊಂದು ಜೀವಿಗೂ ಅತ್ಯವಶ್ಯಕ. ನೀರು ಜೀವ ಜಲವಾಗಿರುವುದರಿಂದ ಹಿತ ಮಿತವಾಗಿ ಬಳಸುವುದು ಮಾನವರಾದ ನಮ್ಮೆಲ್ಲರ ಆದ್ಯ

ಕರ್ತವ್ಯವಾಗಿದೆ. ಪ್ರಸ್ತುತ ರೈತರಾಗಿರುವ ನಾವು ಈ ವರ್ಷ ಮಳೆ ಆಗದ ಕಾರಣ ಸ್ವಲ್ಪ ಪ್ರಮಾಣದಲ್ಲಿ ಬಿತ್ತನೆಯನ್ನು ಮಾಡಿ ಕೃಷಿಯನ್ನು ಮಾಡ್ತಾ ಇದ್ದೇವೆ. ಬಿದ್ದ ಮಳೆ ನೀರನ್ನು ನಿಲ್ಲುವಂತೆ, ನಿಂತ ನೀರನ್ನು ಇಂಗುವಂತೆ ಕೃಷಿಕರಾದ ನಾವುಗಳು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಆದಷ್ಟು ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡಬೇಕೆಂದು ಎಲ್ಲರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಅಂತ ಹೇಳಿ ಮಂಜುನಾಥ್ ಇಂದರಗಿ ಬಿಳೆಬಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಮಧ್ಯಾಹ್ನದ ಪ್ರಸಾರದಲ್ಲಿ ಹಿಂದಿ ಚಿತ್ರಗೀತೆಗಳು ಬಹಳ ಇಂಪಾಗಿ ಮೂಡಿ ಬರ್ತಾ ಇದೆ, ಇದನ್ನು ಕೇಳಿ ನಮಗೆ ತುಂಬ ಖುಷಿ ಆಗ್ತಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಅಕ್ಕಲಕೋಟ ತಾಲೂಕಿನ ಮೈಂದರಗಿಯ ಈರಣ್ಣ ಜೇವೂರ ಹಾಗೂ ರಾಮಚಂದ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇದೀಗ ಸಚ್ಚ ಜೂಟ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಕಿಶೋರ್ ಕುಮಾರ್ ಅವರ ಗಾಯನದಲ್ಲಿ, ಇಂದಿವರ್ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಾ ನಮಸ್ತೆ ಸರ್, ನಿಮ್ಮ ಹೆಸರು?
1: ನಮ್ಮ ಹೆಸರು ಬಿಳೆಬಾವಿಯಿಂದ ಮಂಜುನಾಥ್ ಇಂದ್ರಿಗೆ, ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿಂದ.
0: ಹಾ ನಮಸ್ತೆ ಸರ್, ನಿಮ್ಗೆ ಯಾವ ಹಾಡು ಬೇಕಿತ್ತು?
1: ನಮ್ಗೆ ಈಗ ರಾಜ್ಯ ಹಿಂದೂಸ್ತಾನಿಂದ ಪರದೇಶಿ ಪರದೇಶಿ ಅಂತ ಇದೆ.
0: ಖಂಡಿತ, ನಿಮ್ಮ ಸಂದೇಶವನ್ನ ಓದಿದೆ, ಬಹಳ ಚೆನ್ನಾಗಿ ಬರ್ತ್ ಕಳಿಸಿದ್ರಿ. ನೀವು ಕೇಳುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಏನಿಲ್ಲ ಮೇಡಮ್, ನಾನು ಪ್ರಸ್ತುತ ರೈತ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು 6-7 ವರ್ಷದಿಂದ. ಮೊದಲು ಡಿಗ್ರಿ ಓದಿ ಒಂದು 10 ವರ್ಷ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಈಗ ಅದನ್ನೆಲ್ಲ ಬಿಟ್ಬಿಟ್ಟು ರೈತಕ್ಕಿಯನ್ನ ಮಾಡ್ತಾ ಇದ್ದೀನಿ.
0: ಏನು ಬೆಳಿತೀರಾ?
1: ಈಗ ನಮ್ ಕಡೆ ಭತ್ತ ಬೆಳಿತೀವಿ ಮೇಡಮ್, ಆಮೇಲೆ ಮೆಕ್ಕೆಜೋಳ, ಶೇಂಗಾ, ತರಕಾರಿ ಈ ತರ ಎಲ್ಲ ಬೆಳಿತಾ ಇದೀವಿ. ಹಾಗಾಗಿ ನೀರಿನ ಬಗ್ಗೆ ಇವತ್ತು ಕೇಳಿದಂತ ವಿಚಾರ ತುಂಬಾ ಚೆನ್ನಾಗಿದೆ. ಹಾಗೇನೆ ನಾವು ರೈತರಾಗಿರ್ತಕ್ಕಂಥ ನಾವುಗಳಾಗಿರ್ಬೋದು, ಎಲ್ಲರೂ ಹಿತಮಿತವಾಗಿ ನೀರನ್ನ ಬಳಸಬೇಕಾಗಿದೆ. ಯಾಕಂದ್ರೆ ಈ ವರ್ಷ ನಮ್ ಕಡೆ ಮಳೆ ಇಲ್ಲ, ಬೇರೆ ಮಹಾರಾಷ್ಟ್ರ ಅಲ್ಲಿ ಒಡಿಸಾ ಕಡೆಗೆಲ್ಲ ತುಂಬಾ ಮಳೆ ಆಗ್ತಾ ಇದೆ. ನಮ್ ಕರ್ನಾಟಕ ಭಾಗದಲ್ಲಿ ಈ ವರ್ಷ ಉತ್ತರ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇಲ್ಲ. ಇಲ್ಲಿವರೆಗೂ ಯಾವ್ದೇ ರೈತರು ಬಿತ್ತನೆಯನ್ನು ಮಾಡಿಲ್ಲ. ಇನ್ನೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ನೀರಿದ್ದವ್ರು ಮಾತ್ರ ಬಿತ್ತಿದ್ದಾರೆ. ಹಾಗಾಗಿ ನಾವು ಬಿದ್ದ ಮಳೆ ನೀರನ್ನ ನಿಲ್ಲುವಂತೆ, ನಿಂತ ನೀರನ್ನ ಇಂಗುವಂತೆ ಮಾಡಿ ಅಂತರ್ಜಲವನ್ನ ಹೆಚ್ಚಿಸಿ ಮತ್ತೆ ಬೋರ್ವೆಲ್ಗೆ ನೀರು ಇದಾಗುವ ತರ ನಾವು ಮಾಡಬೇಕಾಗಿದ್ದು ನಮ್ಮ ರೈತರಾದ ನಮ್ಮ ಕರ್ತವ್ಯವಾಗಿದೆ.
0: ಖಂಡಿತ ಸರ್, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ.
1: ಧನ್ಯವಾದಗಳು.
0: ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ.
1: ಓಕೆ ಮೇಡಮ್.
0: ಇದೀಗ ರಾಜ ಹಿಂದೂಸ್ತಾನಿ ಚಿತ್ರದ ಗೀತೆ, ಉದಿತ್ ನಾರಾಯಣ್ ಅಲ್ಕಾಯ್ನಿಕ್, ಸಪ್ನ ಅವಸ್ಥಿ ಅವರ ಗಾಯನದಲ್ಲಿ ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ್ ಬ್ಲೂ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಇದೀಗ ಸ್ಟುಡಿಯೋ ಸಮಯ 4:41. ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್ ರೇ.
0: ನಮಸ್ತೆ, ನಿಮ್ಮ ಹೆಸರು?
1: ಹನುಮಂತಾಪುರದಿಂದ.
0: ಹಾ, ಏನ್ ಮಾಡ್ಕೊಂಡಿರೋ ತಾವು?
1: ಮೇಡಮ್ ರೇ, ನಾನು ಈಗ ಸದ್ಯ ಹೊಲದಲ್ಲಿ ನೀರ್ ಕಟ್ತಾ ಇದ್ದೀನಿ.
0: ಓಕೆ, ಹಾ ಹಾ,
1: ನೀರ್ ಹಾಸ್ತಾ ಇದ್ದೀನಿ ಮೆಕ್ಕೆಜೋಳಕ್ಕೆ.
0: ಓ, ನಿಮಗೆ ಯಾವ ಹಾಡ್ ಬೇಕಿತ್ತು?
1: ಮೇಡಮ್ ರೇ, ನನಗೆ ದಿಲ್ ಚಿತ್ರದಿಂದ ಓ ಪ್ರಿಯಾ ಪ್ರಿಯಾ ಅಂತ ಒಂದು ಹಾಡಿದೆಯಲ್ಲ ಮೇಡಮ್ ರೇ, ಆವಾಗ ಪ್ರಸಾದ ಮಾಡಿ ಮೇಡಮ್ ರೇ.
0: ಖಂಡಿತ. ಇವತ್ತಿನ ವಿಷಯ ಬಂದು ನೀರಿನ ಮಿತ ಬಳಕೆ, ಇದ್ರ ಕುರಿತಾಗಿ.
1: ಯಾವುದೇ ಕಾರಣಕ್ಕೂ ನಾವು ನೀರು ಜಾಸ್ತಿಯಾಗಿ ನಾವು ವ್ಯಯ ಮಾಡಬಾರ್ದು ಮೇಡಮ್ ರೀ. ಯಾಕಂದ್ರೆ ನಮ್ಗೆ ನೀರು ಅಮೂಲ್ಯ. ಇರೋದು ಒಳ್ಳೆ ನೀರು ಅಂದ್ರೆ 5% ಇರಬಹುದು.

0: ಅಷ್ಟೇ. ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ, ನೀರು ನಾವು ತಗೊಂಡು ನಲ್ಲಿಯಾಗಲಿ ಏನಾಗ್ಲಿ ನೆಲ್ಲಾಗ ನೀರ್ ಬಿಟ್ಟು ನಾವು ಹೊರಗಡೆ ಕಡೆ ಎಲ್ಲೂ ನೋಡಬಾರ್ದು, ನೀರು ವೃತ್ತವಾಗಿ ಹರಿಯಬಾರ್ದು. ಹಾಗೆ ನಮ್ಮ ಮತ್ತೇನಪ್ಪ ಅಂದ್ರೆ, ನಾವು ಈಗ ನಾನು ಈಗ ಹೊಲಕ್ ನೀರ್ ಬಿಡ್ತಾ ಇದೀನಿ, ನಮ್ಗೆ ಎಷ್ಟು ಬೆಳಗ್ಗೆ ಬೇಕೋ ಅಷ್ಟೇ ಬಿಡಬೇಕು, ಅತಿ ಹೆಚ್ಚು ಹೊರಗೆ ಹರ್ಕೊಂಡು ಹೋಗಂಗ್ ಬಿಡಬಾರ್ದು. ನಾವಿರೋ ನೀರಲ್ಲಿ ಚೆನ್ನಾಗಿ ಉಪಯೋಗಿಸ್ಕೊಂಡು ನೀರನ್ನು ಮುಂದಿನ ಪೀಳಿಗೆ ಉಳಿಸ್ಬೇಕಂತ ನಾನು ಹೇಳ್ತೀನಿ ಮೇಡಮ್.
1: ಖಂಡಿತ ಸರ್, ಧನ್ಯವಾದಗಳು. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು.
0: ಧನ್ಯವಾದ ಮೇಡಮ್
1: ಕರೆ ಮಾಡಿದ್ದಕ್ಕಾಗಿ. ಧನ್ಯವಾದಗಳು.
0: ಹೀಗೆ
1: ಹೀಗೆ ಕೇಳ್ತಾ ಇರಿ ಆಕಾಶವಾಣಿ. ಇದೀಗ ಸಂದೇಶಗಳನ್ನ ಒಮ್ಮೆ ನೋಡೋಣ. ಹಂಪೆಯಿಂದ ಜಾಫರ್ ಅವರು ಒಂದು ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ದಾರೆ. ಮೊದಲೇ ಬರಗಾಲ ರೀತಿಯಲ್ಲಿ ಭಾಸವಾಗ್ತಿದೆ, ಈ ಸಮಯದಲ್ಲಿ ಮಳೆ ಕೂಡ ಕೈ ಕೊಡ್ತಾ ಇದೆ, ಆದ ಕಾರಣ ನಾವು ಇತಿಮಿತಿಯಲ್ಲಿ ನೀರನ್ನ ಬಳಸಬೇಕು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆ ನಮಗಾಗಿ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಅಂತ ಮಲ್ಲೇಶ್ ಬಾಬು ಶಿರಾಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮಳೆ ನೀರು ಕೊಯ್ಲು ವ್ಯವಸ್ಥೆ, ಇದರಿಂದ ನೀರಿನ ಸದುಪಯೋಗ ಸಾರ್ವಜನಿಕರಿಗೆ ಮನವರಿಕೆ ಮಾಡಬೇಕು. ಸಂಜೆಯ ಪ್ರಸಾರ ಉತ್ತಮವಾಗಿ ಮೂಡಿ ಬರ್ತಾ ಇದೆ ಅಂತ ಶಿವಕಿರಣ್ ಓಂ ಎಂ ವಲ್ಲಭಾಪುರ ಹಗರಿ ಬೊಮ್ಮನಹಳ್ಳಿ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀರಿನ ಬಗ್ಗೆ ವಿಷಯ ಚೆನ್ನಾಗಿದೆ, ಹಾಡುಗಳು ಸೂಪರ್ ಅಂತ ಹೇಳಿ ನಾಗಪತಿ ವಿ ಹೆಗ್ಡೆ ಎಸ್ ಎನ್ ನಗರ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಇಂದು ನೀರಿನ ಸಂರಕ್ಷಣೆ ಕುರಿತು ನೀಡಿದ ಮಾಹಿತಿ ತುಂಬ ಅರ್ಥಪೂರ್ಣ ಮತ್ತು ಸಮಯೋಚಿತವಾಗಿತ್ತು. ನೀರನ್ನು ಅತ್ಯಂತ ಮಿತವಾಗಿ ಹಾಗೂ ಜವಾಬ್ದಾರಿಯಿಂದ ಬಳಸಬೇಕು ಎಂಬ ಸಂದೇಶ ಎಲ್ಲರಿಗೂ ಅಗತ್ಯವಾಗಿದೆ. ಈ ವರ್ಷ ಮಳೆಯ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಇರುವುದರಿಂದ ಪ್ರತಿಯೊಂದು ಹನಿ ನೀರನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಬೋರ್ವೆಲ್ಗಳ ಬಳಿ ಇಂಗುಗುಂಡಿಗಳನ್ನು ನಿರ್ಮಿಸುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚಿಸಲು ಸಹಕಾರಿಯಾಗುತ್ತೆ. ಇಂತಹ ಜನಜಾಗೃತಿ ಮೂಡಿಸಲು ಉತ್ತಮ ವಿಷಯವನ್ನು ನೀಡಿದ ನಿಮಗೂ ಹಾಗೂ ಸಂಪೂರ್ಣ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಪ್ರಸಾರ ಆಗುತ್ತೆ ದಿಲ್ ಚಿತ್ರದ ಗೀತೆ, ಅನುರಾಧ ಪೌಡ್ವಾಲ್ ಅವರ ಗಾಯನದಲ್ಲಿ. ಜೊತೆಗೆ ದನಿಗೂಡಿಸಿದ್ದಾರೆ ಸುರೇಶ್ ವಾಡ್ಕರ್, ಸಮೀರ್ ಅವರ ಸಾಹಿತ್ಯ, ಆನಂದ್ ಮಿಲಿಂದ್ ಅವರ ಸಂಗೀತ.

0: ನೀವು ಕೇಳ್ತಿದ್ರ ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಾ ನಮಸ್ತೆ ಸರ್, ನಿಮ್ಮ ಹೆಸರು?
1: ಮೇಡಮ್ ಕೊಪ್ಪಳದಿಂದ.
0: ಹಾ, ಯಾವ ಹಾಡು ಬೇಕಿತ್ತು ನಿಮಗೆ?
1: ಮೇಡಮ್
0: ಹಾ, ಈ ಚಿತ್ರದ ಗೀತೆ?
1: ಮೇಡಮ್
0: ಹಾ, ಓಕೆ. ತುಜೆ ದೇಖಾತೋವೆ ಖಂಡಿತ ಪ್ರಸಾರ ಮಾಡೋಣ. ಇವತ್ತಿನ ವಿಷಯ ನೀರಿನ ಮಿತ ಬಳಕೆ ಕುರಿತಾಗಿ. ಇದರ ಕುರಿತಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
1: ನೀರು ಅತ್ಯಮೂಲ್ಯವಾದ ವಸ್ತು ಮೇಡಮ್.
0: ಹಾ,
1: ನೀರನ್ನ ಹಿತಮಿತವಾಗಿ ಬಳಸಬೇಕ್ರಿ ಮೇಡಮ್.
0: ಖಂಡಿತ.
1: ಹ್ಞೂ ರೀ ಮೇಡಮ್. ಮತ್ತೆ ನೀರನ್ನು ನಾವು ಇಂಗು ಗುಂಡಿ ಮಾಡಿ ಹೊಲದಲ್ಲಿ ನೀರು ನಿಂದ್ರಿಸಿ ಅಂತರ್ಜಲ ಕಾಪಾಡಿಕೊಳ್ಬೇಕು ಮೇಡಮ್.
0: ಖಂಡಿತ, ಹೌದು.
1: ಹ್ಞೂ ರೀ ಮೇಡಮ್. ಈಗ ಬೋರ್ ವೆಲ್ಗಳು ಇರ್ತಾವ ಮೇಡಮ್, ಬೋರ್ ನಲ್ಲಿ ನಮ್ಮ ಮಳೆ ಮನೆ ಹತ್ರ ಬೋರ್ ಹಾಕ್ಸಿಂದಿರ್ತಲ್ ಮೇಡಮ್, ಅದ ನೀರು ಹೋಗಂತ ಸೌಕರ್ಯ ಮಾಡ್ಕೋಬೇಕು ಮೇಡಮ್. ಒಟ್ ನೀರಿನ ಸೌಕರ್ಯ, ನಾವು ನೀರು ಅಂತರ್ಜಲದೊಳಗೆ ಹೋಗಕ್ ಒಳ್ಳೆ ಪ್ರಯತ್ನ ಮಾಡಿದ್ರಿ ಮೇಡಮ್, ನಮಗ್ ಒಳ್ಳೆ ನೀರು ನಮ್ಗೆ ಉತ್ಪತ್ತಿ ಆಗುತ್ತೆ ಮೇಡಮ್
0: ಅಂತರ್ಜಲದಿಂದ.
1: ಹಾಗಾಗಿ ನೀರು ಉಳಿತಾಯ ಮಾಡೋಕ್ ಮೇಡಮ್.
0: ಹಾ ಖಂಡಿತ ಸರ್, ಕರೆ ಮಾಡಿದ್ಕಾಗಿ ಧನ್ಯವಾದಗಳು. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ.

0: ಓಕೆ ಮೇಡಮ್, ನಮಸ್ಕಾರ.
1: ಇದೀಗ ಸಂದೇಶಗಳನ್ನ ಕೊನೆಯದಾಗಿ ಒಮ್ಮೆ ನೋಡೋಣ. ಶಾನ್ ಟೇಲರ್ ಅಗಲ್ಕೆರಾದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಆದರಣೀಯ ಆತ್ಮೀಯ ಮೇಡಮ್ ಅವರಿಗೆ ನನ್ನ ನಮಸ್ಕಾರ. ಕಾರ್ಯಕ್ರಮದಲ್ಲಿ ಸುಮಧುರವಾದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ, ನಿಮಗೆ ಧನ್ಯವಾದಗಳು ಅಂತ ಶ್ರೀಮಂತ ಹೊಸ್ಮನಿ ಬೀದರ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೇಘರಾಜ್ ಎಸ್ ಜಿಡಗಿ ಕುಕನೂರ ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಂಗಪ್ಪ ಸಾಳೇರ ಹಿರೇ ಹಡಗಲಿಯಿಂದ ನೀರಿನ ಬಗ್ಗೆ ನೀಡುತ್ತಿರುವ ಮಾಹಿತಿ ಬಹಳ ಸುಂದರವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಅರ್ಜುನ್ ಪ್ರೇಕ್ಷಿ ಕೊಂಡಿಕಾರ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಠಲ್ ಶಿಂಧೆ ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಲಕ್ಷ್ಮೀ ಸುಕುಮಾರ್ ಹಾವೇರಿಯಿಂದ ನೀರಿನ ಬಗ್ಗೆ ಹಾಡಿನ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ, ನೀರು ಉಳಿಸುವುದು ನಮ್ಮ ಕರ್ತವ್ಯವಾಗಿದೆ, ಎಲ್ಲರೂ ಅರಿತುಕೊಂಡು ಬಳಕೆ ಮಾಡಿದರೆ ನೀರು ಉಳಿಸಬಹುದು ಅಂತ ಹೇಳಿ ಎಂ ಪರಶುರಾಮ ಪ್ರಿಯ ಗಂಗಾವತಿ ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಗುಲ್ಮೊಹರ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಇದೀಗ ಗೀತೆ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದಿಂದ ಕುಮಾರ್ ಸಾನು, ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಆನಂದ್ ಭಕ್ಷಿ ಅವರ ಸಾಹಿತ್ಯ, ಜತಿನ್ ಲಲಿತ್ ಅವರ ಸಂಗೀತ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ, ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

ಹಾಯ್ ಹಲೋ ನಮಸ್ಕಾರ, ಸಮಯ ಆಗಿದೆ 5:01. ಶುಭ ಸಂಜೆ, ಭಾನುವಾರದ ಸಂಜೆ. ಇವತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಏನು ಮಾತಾಡ್ತಾ ಇದ್ದೀವಿ, ಆ್ಯಕ್ಚುಲಿ ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರವನ್ನು ತಗೊಂಡು ಬಂದಿದ್ದೀನಿ. ಏನು ಅಂತಂದರೆ ಇಂಟ್ರೆಸ್ಟಿಂಗ್ ಅಲ್ಲ, ಬಹುಶಃ ತಿನ್ನೋದಕ್ಕೆ ತುಂಬ ಆಸಕ್ತಿ ಇರೋರಿಗೆ ಇದು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆನ ಕೇಳಿಬಿಟ್ಟು ನಾನು ಒಂದು ಹಾಡನ್ನು ಹಾಕ್ತೀನಿ. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ನನಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ಬೋದು. ಸಂಜೆ ಆಗ್ತಾ ಇದೆ, 4 ಗಂಟೆ ಸಮಯ ಆಗ್ತಾ ಇದೆ, ಅಥವಾ ಸಂಜೆ ಆಗ್ತಾ ಇದೆ ಅಂತಂದರೆ ನಿಮಗೆ ಏನು ತಿನ್ನಬೇಕು ಅಂತ ಅನಿಸುತ್ತೆ? ಈ ಒಂದು ಸ್ನ್ಯಾಕ್ಸ್ ಟೈಮಲ್ಲಿ ಏನು ತಿನ್ನಬೇಕು ಅಂತ ನಿಮಗನ್ಸುತ್ತೆ? ನೀವು ನನಗೆ ಸಂದೇಶಗಳ ಮುಖಾಂತರ ನಿಮ್ಮ ಉತ್ತರವನ್ನು ತಿಳಿಸ್ಕೊಡಿ, ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಮೊದಲನೇ ಗೀತೆ ಬರ್ತಾ ಇದೆ ಅಪ್ಪು ಸಿನಿಮಾದಿಂದ. ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಜಾಲಿಗೋ ಜಾಲಿಗೋ ಅನ್ನುವಂತಹ ಗೀತೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಸ್.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಮಯ ಆಗಿದೆ 5:13. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಸಾಗ್ತಾ ಇದೆ. ನಾನ್ ಸ್ಟಾಪ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿರೋದು ಆರ್ ಜೆ ಚೈತ್ರ. ಹಾಗೆ ಇವತ್ತಿನ ವಿಷಯ ಏನಪ್ಪ, ಏನು ಮಾತಾಡ್ತಾ ಇದ್ವಿ ಇವತ್ತು ಅಂತ ನೀವು ಎಲ್ಲರೂ ಈಗ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಏನು ಮಾತಾಡ್ತಿದ್ವಿ ಅಂತ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಸಂಜೆ ಆಗ್ತಾ ಇದೆ, ಹೊರಗಡೆ ಮಳೆ ಬೇರೆ, ಇವಾಗ ಮಳೆಗಾಲ ಬೇರೆ ಶುರುವಾಗಿದೆ, ಬೆಂಗಳೂರಲ್ಲಂತೂ ಮಳೆ ಕಡಿಮೆ ಆಗಿದೆ, ಬೇರೆ ಕಡೆ ಸ್ವಲ್ಪ ಮಳೆ ಬರ್ತಾ ಇದೆಯೋ ಏನೋ. ಬಟ್ ಈ ಒಂದು ಮಳೆಗಾಲದಲ್ಲಿ ನಿಮಗೆ ಹೊರಗಡೆ ಹೋಗಿದ ತಕ್ಷಣ ಅಥವಾ 4 ಗಂಟೆಯಿಂದ ಈ ಸ್ನ್ಯಾಕ್ಸ್ ಟೈಮ್ ಅಂತ ಏನು ಹೇಳ್ತಾರಲ್ವಾ, ಸೊ ಈ ಒಂದು ಸಮಯದಲ್ಲಿ ನಿಮಗೆ ಯಾವ ಒಂದು ತಿಂಡಿಯನ್ನು ತಿನ್ನಬೇಕು ಅಂತ ಅನಿಸುತ್ತೆ ಅನ್ನೋದು ನಾನು ಮಾತಾಡ್ತಿರುವಂತಹ ವಿಚಾರ. ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಮನೇಲಿದ್ದರೆ ಸಂಜೆ ಟೈಮ್, ಸಂಜೆ ಆಗ್ತಾ ಇದೆ ಅಂತಂದರೆ ಕೆಲವರಿಗೆ ಟೀ ಬೇಕು, ಕೆಲವರಿಗೆ ಬಜ್ಜಿ ಬೇಕು, ಇನ್ನು ಕೆಲವರಿಗೆ ಪಾನಿಪುರಿ ಅಥವಾ ಮೋಮೋಸ್, ಈ ಥರ ಎಲ್ಲವನ್ನ ಬೇರೆ ಬೇರೆ ಬೇರೆ ಥರದ ತಿಂಡಿಗಳನ್ನು ತಿನ್ನೋ ಆಸೆ. ಈ ಒಂದು ತಿಂಡಿಗಳ ಉದಾಹರಣೆ ಕೊಡಬೇಕು ಅಂತಂದರೆ, ಬಿಸಿ ಬಿಸಿ ಮಸಾಲೆ ದೋಸೆ ತಿನ್ನಬೇಕು ಅನಿಸ್ಬೋದು, ಸಮೋಸ ತಿನ್ನಬೇಕು, ಅದ್ರ ಜೊತೆಗೆ ಟೀ ಕುಡಿಬೇಕು ಅಂತ ಅನಿಸ್ಬಹುದು, ಗೋಬಿ ಮಂಜೂರಿ ತಿನ್ನಬೇಕು ಅಂತ ಅನಿಸ್ಬೋದು, ಹೀಗೆ ಹಲವಾರು ತಿಂಡಿಗಳನ್ನು ತಿನ್ನಬೇಕು ಅಂತ ಅನಿಸ್ತಾ ಇರ್ಬೋದು. ಸೊ ಈ ಆಹಾರ ಅಂದ್ರೇ ಹೇಗೆ ಅಲ್ವಾ, ಎಷ್ಟು ಹೊಟ್ಟೆ ತುಂಬಿಸುತ್ತೋ ಅಷ್ಟು ಮನಸ್ಸನ್ನು ಕೂಡ ಖುಷಿಯಾಗಿಟ್ಟಿರುತ್ತೆ. ಸೊ ಅದ್ರ ಜೊತೆಗೆ ಎಷ್ಟೋ ಜನರ ನೆನಪುಗಳು ಕೂಡ ಇದ್ರ ಜೊತೆಗೆ ನಮ್ಮ ಮೈಂಡಲ್ಲಿ ಒಂದು ಸತಿ ಹೀಗೆ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸ್ನೇಹ, ಸಂತೋಷ ಎಲ್ಲರೂ ಒಂದು ಟೈಮಲ್ಲಿ ಸೇರುವಂತಹ ವಿಷಯ ಕೂಡ ಆಗ್ಬೋದು ಈ ಸಂಜೆಯನ್ನ ಸ್ನ್ಯಾಕ್ಸ್ ಟೈಮ್. ದೇವ್ ಮಲ್ನಾಡ್ ಸಕಲೇಶ್ಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮಳೆಗಾಲ ಆಗಿದ್ರಿಂದ ಹಲಸಿನ ಬೀಜ ಹುರಿದು ತಿನ್ನೋ ಅಂತ ಆಸೆ ನಮಗೆ ಮೇಡಮ್ ಅಂತ ಇದ್ದಾರೆ. ಹಾಗೆ ಮೇಡಮ್ ನಮಗೆ ಮಸಾಲ ಪೂರಿ ತಿನ್ನೋಣ ಅಂತ ಅನ್ಸುತ್ತೆ. ನಾಗಪತಿ ವಿ ಹೆಗಡೆ ಅವರು ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಮೋಸ ಜೊತೆಗೆ ಟೀ ಕುಡಿಯೋದು ಗಾಯತ್ರಿ ಪಾಯಿ ಅವರು ಕುಮಟಾದಿಂದ. ಹಾಗೆ ಕಲೇಶ್ವರ್ ಕುಮಾರ್ ಅವರು ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ದೇಸಿ ತಿರಿಸಿ ಗರಿ ಗರಿ ಬಜ್ಜಿ ಬೋಂಡಾ ಖಾರ ಪುರಿ ಒಂದು ಗುಟುಕಿ ಟೀ ಅಷ್ಟೇ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಶಾಂತಾಚಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಂಜೆ ಆಗ್ತಾ ಇದ್ದಂಗೆ ನನಗೆ FM ರೇನ್ಬೋ ಕೇಳಬೇಕು ಅಂತ ಅನಿಸ್ತಾ ಇದೆ. ಈ ಒಂದು ಆಸೆ ಮನಸ್ಸಿನಲ್ಲಿ ಮೂಡುತ್ತೆ. ನಿಮ್ಮ ಅಚ್ಚುಕಟ್ಟಾದ ಮಾತುಗಳು, ಹಾಡುಗಳು ಎಲ್ಲವೂ ಕೂಡ ಮನ ಮುಟ್ಟುತ್ತೆ, ದಿನವಿಡೀ ಆಯಾಸವನ್ನು ದೂರ ಮಾಡುತ್ತೆ. ಪ್ರತಿದಿನ FM ರೇನ್ಬೋನ ಕೇಳೋದೇ ದೊಡ್ಡ ನೆಚ್ಚಿನ ಸಂಗತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲ ಮಾತಿಗೆ ಶಾಂತಾಚಾರ ಅವರೇ. ಹಾಗೆ ಸಂಜೆ ಚಹಾ ಸಮಯದಲ್ಲಿ ಏನಾದರೂ ತಿನ್ನುವ ಆಸೆ ಬಹುಶಃ ಎಲ್ರಿಗೂ ಇರುತ್ತೆ. ನಿನ್ನೆ ನಮ್ಮ ಮನೆಯಲ್ಲಿ ಪಾಪ್ಕಾರ್ನ್ ಮಾಡಿದ್ವಿ, ಇವತ್ತು ಒಗ್ಗರಣೆ ಹಾಕಿದ ಕಡಲೆಪುರಿ ಮಾಡಿದ್ವಿ. ಕಬಾಡಿ ವೆಂಕಟೇಶ್ ಅವರು ಬಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಿಂಗಪ್ಪ ಅವರು ಹಿರೇಹಡಗಲಿ ಅನ್ನುವಂತಹ ಊರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂಜೆ ಆಗ್ತಾ ಇದ್ದಂಗೆ ನಮಗೆ ಮಿರ್ಚಿ ಮಂಡಕ್ಕಿ ಹಾಗೂ ಬಜ್ಜಿಯನ್ನು ತಿನ್ನುವಂತಹ ಆಸೆ, ಅದ್ರ ಜೊತೆಗೆ ಚಹಾ ಕುಡಿಯೋ ಆಸೆ. ಸಾಕಷ್ಟು ಕೇಳಿದ್ರು, ಸಾಕಷ್ಟು ಸ್ನೇಹಿತರು ಚಹಾ ಕುಡಿಬೇಕು, ಕಾಫಿ ಕುಡಿಬೇಕು ಅನ್ನುವಂತಹ ಅಭ್ಯಾಸವನ್ನು ಇಟ್ಕೊಂಡಿದ್ದೀರಾ. ಸೊ ನಿಮಗೂ ಕೂಡ ಏನನ್ಸುತ್ತೆ, ಸಂಜೆ ಆಗ್ತಾ ಇದ್ದಂಗೆ ನೀವು ಏನು ತಿನ್ನಬೇಕು ಅಂತ ಅನ್ಸುತ್ತೆ, ಏನು ಬಾಯಿ ಏನು ಯಾವ ರುಚಿಯನ್ನು ಕೇಳುತ್ತೆ, ನಮಗೆ ಸಂದೇಶದ ಮುಖಾಂತರ ಕಳಿಸ್ಕೊಡಿ. ಸಂದೇಶಗಳನ್ನು ಕಳಿಸಬೇಕಾಗಿರುವಂತಹ ಸಂಖ್ಯೆ 9489001013. ಈ ಒಂದು ಸಂಖ್ಯೆ ಮುಂದೆ ಬರ್ತಾ ಇದೆ 2 ಸೂಪರ್ ಡೂಪರ್ ಹಿಟ್ ಗೀತೆಗಳು. ಹರಿಕೃಷ್ಣ ಅವರ ಧ್ವನಿಯಲ್ಲಿ ತೂ ಅಂತ ಉಗಿದರು ನಿನ್ನ ಅನ್ನುವಂತಹ ಗೀತೆ ಬರ್ತದೆ ಅದ್ಧೂರಿ ಸಿನಿಮಾದಿಂದ. ಹಾಗೆ ಅಧ್ಯಕ್ಷ ಸಿನಿಮಾದಿಂದ ಅಧ್ಯಕ್ಷ ಬರ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಕೇಳ್ತಾ ಇರೋದು FM ರೈನ್ಬೋ 101.3 MHz ಕನ್ನಡ ಕಾಮನವಿಲ್ಲವು.

ಅಧ್ಯಕ್ಷ ಅಧ್ಯಕ್ಷ ಅಂತ ಕೇಳ್ಕೊಂಡು ಬಂದ್ರಿ. ಸಮಯ ಆಗಿದೆ 5:25 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ ರೈನ್ಬೋನವರ 1.3 ಮೆಗಾಹರ್ಟ್ಸ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಸಾಗ್ತಾ ಇದೆ. ಹಾಗೆ ಸಂಜೆ ತಿಂಡಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ, ಜೊತೆಗೆ ನಿಮ್ಗೆ ಯಾವ ತಿಂಡಿ ತಿನ್ಬೇಕು ಅಂತ ಅನ್ಸುತ್ತೆ ಅಂತ ಕೂಡ ನಾನು ಕೇಳಿದ್ದೆ. ನಿಮ್ಗೇನು ಗೊತ್ತಾ, ನಿಮ್ಗೆ ಈ ಒಂದು ವಿಷಯ ಗೊತ್ತಾ, ಹಸಿವಿಗಿಂತ ಹೆಚ್ಚಾಗಿ ನಮ್ಮ ಮೆದುಳು ಯಾವ ವಾಸನೆ ಬರ್ತಾ ಇದೆಯಲ್ವಾ ಅದಕ್ಕೆ ಬೇಗ ರಿಯಾಕ್ಟ್ ಮಾಡುತ್ತಂತೆ. ಈ ಬಜ್ಜಿ, ಸಮೋಸ, ಪಾನಿಪುರಿ ಇದು ನಮಗೆ ಇಷ್ಟ ಅಂತ ನಾವು ನಮ್ಮ ಬ್ರೈನ್ಗೆ ಫೀಡ್ ಮಾಡ್ತಾ ಇರ್ತೀವಿ, ಈ ತಿಂಡಿಗಳೆಲ್ಲ ನಮ್ಗೆ ಇಷ್ಟ ಅಂತ. ಸೊ ನೀವು ಎಲ್ಲಾದರೂ ದಾರಿಲಿ ಹೋಗ್ತಾ ಇದ್ರೆ ಆ ಸ್ಮೆಲ್ ಬಂದಿದ ತಕ್ಷಣ ನಿಮ್ಮ ಬ್ರೈನು ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡುತ್ತೆ. ಅಟ್ಲೀಸ್ಟ್ ನಿಮಗೆ ಇಲ್ಲಿ ಹೋಗ್ತಾ ಇದ್ದೀವಿ, ನಿಮ್ಗೆ ಈ ಒಂದು ಸ್ಮೆಲ್ ಬಂತು ಅಥವಾ ಈ ಒಂದು ಪರಿಮಳ ಬಂತು, ಬಂದಿದ ತಕ್ಷಣ ಇದು ಇದೇ ತಿಂಡಿ ಅಂತ ಎಷ್ಟೋ ಜನರು ಸರಿಯಾಗಿ ಕೂಡ ಕಂಡುಹಿಡಿತೀರಾ. ಸೊ ಅಷ್ಟು ಕರೆಕ್ಟಾಗಿ ನಮ್ಮ ಮೆದುಳು ರಿಯಾಕ್ಟ್ ಮಾಡುತ್ತೆ ಆ ಒಂದು ಪರ್ಟಿಕ್ಯುಲರ್ ತಿಂಡಿಗಾಗಿರ್ಬೋದು ಅಥವಾ ಆ ಒಂದು ಪದಾರ್ಥಕ್ಕಾಗಿರ್ಬೋದು, ಅಷ್ಟು ಕ್ವಿಕ್ ಆಗಿ ರಿಯಾಕ್ಟ್ ಮಾಡುತ್ತೆ. ಏನು ತಿನ್ನಬೇಕು ಅಂತ ಅನ್ಸೋದು ಕೂಡ ಅಲ್ಲಿಂದನೇ ಶುರು ಆಗುತ್ತೆ. ಹಾಗೆ ಸಂಜೆ ಟೈಮಲ್ಲಿ ನಮಗೊಂದಷ್ಟು ಜನ ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ಮಳೆ ಬರ್ತಿದ್ರೆ ಸಂಜೆ ಚಳಿ ಇದ್ರೆ ಬಿಸಿ ಬಿಸಿ ಚಕ್ಲಿ ಕೋಡ್ಬಳೆ ತಿನ್ನಬೇಕು ಅಂತ ಅನಿಸ್ತಾ ಇದೆ, ಅನಿಸುತ್ತೆ ಮೇಡಮ್ ಅಂತ ಹೇಳ್ತಿದ್ದಾರೆ. ಮಲ್ಲೇಶ್ವರದಿಂದ ನಿಮ್ಮ ಹೆಸರು ಹರೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂಜೆ ಟೈಮಲ್ಲಿ ಖಾರ ಮಂಡಕ್ಕಿ ಮಿರ್ಚಿ ಆಹಾ ತಿಂತಾ ಇದ್ರೆ ಒಂಥರ ಮಜಾ ಅಂತ ಹೇಳ್ತಿದ್ದಾರೆ. ಹೊನ್ನೂರಲ್ಲಿ ಅವರು ಹನುಮಂತಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ ವೆಂಕಟೇಶ್ ಅವರು. ಹಾಗೆ ಲಕ್ಷ್ಮೀ ಸುಕುಮಾರ್ ಅವರು ಹಾವೇರಿಯಿಂದ, ಸಂಜೆಯ ಸಮಯದಲ್ಲಿ ಕರೆದ ಪದಾರ್ಥಗಳಂದರೆ ನಮಗೆ ತುಂಬ ಇಷ್ಟ ಮೇಡಮ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ನನಗೆ ಪಾನಿಪುರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಜೊತೆಗೆ ಸಮೋಸ ಕೂಡ ಸಖತ್ ಇಷ್ಟ, ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ವೀಣಾ ಕರಿಯಪ್ಪ ಅವರು ಕಮನಹಳ್ಳಿ ಬೆಂಗಳೂರಿನಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನನಗೆ ಮಧುರ್ ವಡೆ ತಿಂದು ಕಾಮನಬಿಲ್ಲನ್ನು ಕೇಳಬೇಕು, ಅದರಲ್ಲಿ ಬರುವಂಥ ಹಾಡುಗಳನ್ನು ಕೇಳಬೇಕು, ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ನಂಬರಿಂಗ್ ವಿತ್ 9187 ಇವರು ಕೂಡ ಸಂದೇಶವನ್ನು ಕಳಿಸಿದರೆ. ಮಹಾಲಿಂಗಪುರದಿಂದ ಸಂದೇಶವನ್ನು ಕಳಿಸಿದರೆ ರಿಯಾಜ್, ರುಬೀನಾ, ಶಬೀರ್ ಅವರು, ಸೋಫಿಯಾ. ಸೊ ಹಾಗೆ ಕುಟುಂಬದವರೆಲ್ಲರೂ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗೆ ನಿಮಗೂ ಕೂಡ ಈ ಒಂದು ಸಂಜೆಯ ಹೊತ್ತಿನಲ್ಲಿ ಯಾವ ಒಂದು ತಿಂಡಿಯನ್ನು ತಿನ್ನಬೇಕು ಅಂತ ಅನ್ಸುತ್ತೆ, ಇದಕ್ಕೋಸ್ಕರನೇ ನಾನು ಹೊರಗಡೆ ಹೋಗಬೇಕಪ್ಪ, ತಿನ್ಕೊಂಡು ಬಂದರೆ ನನಗೊಂಥರ ಮನಸ್ಸು ತುಂಬ ಖುಷಿಯಾಗತ್ತೆ ಅಂತ ಅನಿಸುವಂತಹ ತಿಂಡಿ, ಮೊದಲ ಆಯ್ಕೆಯ ತಿಂಡಿ ಯಾವುದು ಅಂತ ನಮಗೆ ಸಂದೇಶಗಳ ಮುಖಾಂತರ ನೀವು ತಿಳಿಸ್ಕೊಡ್ಬೋದು. 9480901013 ಈ ಒಂದು ಸಂಖ್ಯೆಗೆ ನಿಮ್ಮ ವಾಟ್ಸಪ್ ತಗೊಂಡು ಪುಟ್ಟದಾಗಿ ಒಂದು ಮೆಸೇಜನ್ನು ಬರೆದು ನಮಗೆ ಕಳಿಸ್ಕೊಡಿ. ನಾನು ನಿಮ್ಮ ಹೆಸರನ್ನು ಹೇಳ್ತೀನಿ, ನಿಮಗೆ ಏನಿಷ್ಟ ಅಥವಾ ನಿಮ್ಮ ಅಭಿಪ್ರಾಯವನ್ನು ಕೂಡ ನಾನು ಆನ್ ಏರ್ ಹೇಳ್ತೀನಿ. ಹಾಗಾದರೆ ಮುಂದೆ ನಿಮಗಾಗಿ ಒಂದು ಪುಟ್ಟ ವಿರಾಮ ಇರುತ್ತೆ. ವಿರಾಮದ ನಂತರ ಮುಂದೆ ನಿಮಗಾಗಿ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ಬರ್ತಾ ಇದೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
4: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೈನ್ ಕ್ಯಾಂಪೇನ್.
5: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
6: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
5: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
6: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
5: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
6: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
5: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
6: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
5: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
6: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
5: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
8: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 BLOಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

ಕಾರ್ತಿಕ್ ಅವರ ಧ್ವನಿಯಲ್ಲಿ ತುಂಟ ತಾಟಕಿ ಅನ್ನುವಂತಹ ಗೀತೆಯನ್ನ ಕೇಳಿದ್ರಿ. ಬಾಕ್ಸರ್ ಸಿನಿಮಾದಿಂದ ಈ ಒಂದು ಗೀತೆಯಾಗಿತ್ತು, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ. ಹಾಗೆ ಸಮಯ ಆಗಿದೆ 5:41 ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಂಜೆ ಹೊತ್ತು ನಿಮಗೆ ತಿನ್ಬೇಕು ಅಂತ ಅನಿಸುವಂತಹ ಪದಾರ್ಥಗಳು ಅಥವಾ ತಿಂಡಿಗಳು, ಹೊರಗಡೆ ಹೋಗ್ತಾ ಇದ್ದೀನಪ್ಪ, ಹೋಗಿದ ತಕ್ಷಣ ನಾನು ತಿನ್ನಲೇಬೇಕು ಅಂತ ಅನಿಸುವಂತಹ ತಿಂಡಿಗಳು ಯಾವುದು ಅಂತ ನಾನು ಸಂದೇಶಗಳನ್ನ ರಿಕ್ವೆಸ್ಟ್ ಮಾಡಿದ್ದೆ. ಹಾಗೆ ಸಾಕಷ್ಟು ಜನ ಸಂದೇಶಗಳನ್ನ ಕೂಡ ಕಳಿಸಿದ್ದೀರಾ. ಸೌಜನ್ಯ ಅವರು ಸೋಮಾರ್ಪೇಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಚುರುಮುರಿ ಇಷ್ಟ, ಅದ್ರ ಜೊತೆ ಒಂದು ಕಪ್ ಟೀ ಇದ್ರೆ ಇನ್ನೂ ಸಖತ್ತಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಜನ ಟೀ ಫ್ಯಾನ್ಸ್ ಇದ್ದಾರೆ ಅಂತ ಅನಿಸ್ತಾ ಇದೆ. ಹಾಗೆ ಪಾನಿಪುರಿ ಮಸಾಲ ಪುರಿ ನಾನು ಮಿಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಕವಿತಾ ಶಶಿಧರ್ ಅವರು ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ವಿಜಯನಗರ ಜಿಲ್ಲೆ ಬಸವರಾಜ್ ಅವರು ಸಂದೇಶವನ್ನ ಕಳಿಸಿದ್ದಾರೆ, ಸಾಯಂಕಾಲ ಆಯಿತು ಅಂತಂದ್ರೆ ಖಾರ ಮಂಡಕ್ಕಿ ಮನೆಯಲ್ಲಿ ಮಾಡಿದ್ದು ಅಂತಂದ್ರೆ ತುಂಬ ಇಷ್ಟ, ಅದನ್ನು ತಿನ್ನೋದಕ್ಕೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬಜ್ಜಿ ಬೋಂಡ ಅಂದರೆ ನಮಗೆ ಸಿಕ್ಕಾಬಡೆ ಇಷ್ಟ ಅಂತ ಹೇಳ್ತಿದ್ದಾರೆ ರೂಪಾ ರಜನಿಕಾಂತ್ ಅವರು ನಾಕ್ಷಟಳ್ಳಿ ಬೆಂಗಳೂರಿನಿಂದ ಈ ಒಂದು ಸಂದೇಶ ಬಂದಿದೆ. ಹಾಗೆ ಮನೆಯಲ್ಲಿದ್ದಾಗ ಒಂದು ತಿನ್ಬೇಕು ಅನ್ಸುತ್ತೆ, ಹೊರಗಡೆ ಹೋದರೆ ಇನ್ನೊಂದು ತಿನ್ಬೇಕು ಅಂತ ಅನಿಸ್ತದೆ. ನಂಬರ್ ಎಂಡಿಂಗ್ ವಿತ್ 29089. ನಿಮ್ಗೇನಿಸುತ್ತೆ, ನಿಮಗೆ ಯಾವ ತಿಂಡಿ ಬೇಕು ಅಂತ ಅನಿಸುತ್ತೆ ಹೊರಗಡೆ ಹೋಗಿದ ತಕ್ಷಣ ಅಂತ, ನೀವು ಕೂಡ ನನಗೆ ಸಂದೇಶವನ್ನು ಕಳಿಸ್ಕೊಡಬಹುದು. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಹಾಗೆ ನಮ್ಮ ಮೆದುಳು ಹೇಗೆ ರಿಯಾಕ್ಟ್ ಮಾಡುತ್ತೆ ತಿಂಡಿಗಳಿಗೆ ಅನ್ನುವಂತಹ ಒಂದು ಸಣ್ಣ ಟ್ರಿವ್ಯಾನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಜೊತೆಗೆ ಬಿಸಿ ಚಹಾ ಅಥವಾ ನೀವು ಕಾಫಿ ಏನಾದರೂ ಕುಡಿಬೇಕು ಅಂತ ಅಂದಾಗ ಅದ್ರ ಜೊತೆ ಯಾವುದಾದ್ರೂ ಕರೆದಿರುವಂತಹ ಪದಾರ್ಥಗಳು

ಸಖತ್ ಟೇಸ್ಟಿ ಅಂತ ಅನ್ಸುತ್ತೆ ಎಲ್ರಿಗೂ. ಬಿಸಿ ಬಿಸಿಯಾಗಿ ಜೊತೆಗೆ ಕರೆದಿರುವಂತಹ ಪದಾರ್ಥಗಳು, ಈ ಎರಡರ ಕಾಂಬಿನೇಷನ್ ಅನ್ನ ನಮ್ಮ ಮೆದುಳು ಬೇಗ ಅಕ್ಸೆಪ್ಟ್ ಮಾಡುತ್ತಂತೆ. ಹಾಗೆ ಮತ್ತೆ ಮತ್ತೆ ಬೇಕು ಬೇಕು ಬೇಕು ಬೇಕು ಅಂತ ಕೇಳುತ್ತಂತೆ. ಸೈನ್ಸ್ ಕೂಡ ಇದನ್ನ ಹೇಳುತ್ತೆ. ಸವಿಯಾಗಿದೆ 5:43. ಮುಂದೆ ನಿಮಗಾಗಿ ಎರಡು ಗೀತೆಗಳು ಬರ್ತಾ ಇದೆ. ಟಿಪ್ಪು ಅವರ ಧ್ವನಿಯಲ್ಲಿ ಹಾರ್ಟ್ ಅಲ್ಲಿರೋ ಅನ್ನುವಂತಹ ಗೀತೆ ಬರ್ತಾ ಇದೆ. ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಗೀತೆ. ಈ ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ FM 101.3 MHz ನಲ್ಲಿ.

ಸಮಯಾಗಿದೆ 5:52 ಕೇಳ್ತಾ ಇದ್ರ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಯಾವ ತಿಂಡಿ ಇಷ್ಟ ಅಂತ ಸಂಜೆ ಹೊತ್ತು ಹೊರಗಡೆ ಹೋದ್ರೆ ನಿಮ್ಗೆ ಯಾವ ತಿಂಡಿ ತಿನ್ಬೇಕು ಅಂತ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತು ನಮ್ಗೆ ಸಂದೇಶವನ್ನ

ಕಳಿಸಿರೋರು. ನಂಬರ್ ಎಂಡಿಂಗ್ ವಿತ್ 2895, ಇವರು ಕೂಡ ನಮಗೆ ಚಾಟ್ಸು, ಚುರುಮುರಿ ಇದೆಲ್ಲ ಕೂಡ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಾಕಷ್ಟು ಜನ ಟೀ ಕುಡಿಬೇಕು, ಬಜ್ಜಿ ತಿನ್ನಬೇಕು, ಟೀ ಕುಡಿಬೇಕು, ಬಜ್ಜಿ ತಿನ್ನಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಮೋಸ್ಟ್ ಆಫ್ ದೆಮ್ಗೆ ಈ ಒಂದು, ನಾನಾಗಲೇ ಹೇಳ್ದಂಗೆ, ನಮ್ಮ ಮೆದುಳು ಏನಿದೆ ಅದು ಚಹಾ ಮತ್ತು ಕರದ ತಿಂಡಿಗಳಿಗೆ ಬೇಗ ರಿಯಾಕ್ಟ್ ಮಾಡುತ್ತೆ. ಹಾಗೆ ಕೆಲವೊಂದ್ಸತಿ ಏನಾಗುತ್ತೆ ಗೊತ್ತಾ, ನಾವು ತಿನ್ನುವಂತಹ ಆಹಾರಕ್ಕಿಂತ ಅಥವಾ ನಾವು ಏನು ಹೋಗು ತಿನ್ನಬೇಕು ಹೊರಗಡೆ ಅಂತ ಬಯಸೋ ಆಹಾರಕ್ಕಿಂತ ಜಾಸ್ತಿ ಅಲ್ಲಿ ಒಂದಷ್ಟು ನೆನಪುಗಳನ್ನು ಬಿಟ್ಟು ಬಂದಿರ್ತೀವಿ ಆ ಒಂದು ಜಾಗದಲ್ಲಿ. ನಮ್ಮ ಕಾಲೇಜ್ ದಿನಗಳಲ್ಲಿ ಹೋಗ್ತಾ ಇದ್ದಂತಹ ಜಾಗಗಳಾಗಿರ್ಬೋದು ಅಥವಾ ಕ್ಯಾಂಟೀನಲ್ಲಿ ತಿಂದಂತಹ ಒಂದು ಪುಟ್ಟ ಪುಟ್ಟ ಸಮೋಸ ಚಾಟ್ಸ್ ಆಗಿರ್ಬೋದು, ಹಾಗೆ ನಮ್ಮ ಸ್ಕೂಲ್ ಹತ್ರ ಇದೆ ಅಪ್ಪ ಆ ಒಂದು ನೆನಪನ್ನು ಹುಡ್ಕೊಂಡೇ ಎಷ್ಟೊಂದು ಸತಿ ಹೋಗ್ತೀವಂತೆ. ಸೊ ನಮ್ಮ ಬ್ರೈನ್ ಕೂಡ ನಮ್ಮ ನೆನಪಿಗೆ ಆ ಒಂದು ತಿಂಡಿಯನ್ನು ಮ್ಯಾಪ್ ಮಾಡುತ್ತಂತೆ. ಮುಂದೆ ನಿಮಗಾಗಿ ಒಂದು ಗೀತೆ ಬರ್ತಾ ಇದೆ. ಯಾವ ಗೀತೆ ಇದು? ತ್ರಾಸಕತ್ತಿ ಅನ್ನುವಂತಹ ಗೀತೆ ಬರ್ತಾ ಇದೆ ವಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ. ಕೇಳ್ತಾ ಇರಿ, ಇದು FM Rainbow 101.3 MHz.

ಸಮಯ ಆಗಿದೆ 5:57 ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಆಹಾರ ಸಂಜೆ ಹೊತ್ತು ಹೊರಗಡೆ ಹೋದ್ರೆ ನಿಮ್ಗೆ ಯಾವ ಆಹಾರ ತಿನ್ಬೇಕು ಅಂತ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆಹಾರ ಕೇವಲ ಹೊಟ್ಟೆಯನ್ನ ಮಾತ್ರ ತುಂಬಿಸಲ್ಲ, ಅದು ನಮ್ಮ ನೆನಪುಗಳನ್ನ, ಸ್ನೇಹವನ್ನ, ಸಂತೋಷವನ್ನ ಎಷ್ಟೋ ಬಾರಿ ನೀವು ಅಬ್ಸರ್ವ್ ಮಾಡಿದ್ರೆ

ಎಲ್ಲಾದ್ರೂ ಒಂದೇ ಅಂಗಡಿಗೆ ಹೋಗ್ತಾ ಇದ್ರೆ ಅವರೆಲ್ಲರೂ ಕೂಡ ನಮ್ಮ ಸ್ನೇಹಿತರಾಗ್ತಾರೆ, ಅವ್ರ ಜೊತೆ ನಾವು ಎಷ್ಟೋ ವಿಚಾರಗಳನ್ನ ಹಂಚ್ಕೊಳ್ತಾ ಬರ್ತೀವಿ. ಸೊ ಒಂದು ಸ್ನೇಹವನ್ನ ಸೃಷ್ಟಿ ಮಾಡುತ್ತೆ, ಸ್ನೇಹವನ್ನ ಬೆಳೆಸುತ್ತೆ, ಜೊತೆಗೆ ಸಂತೋಷ, ಕೆಲವೊಂದ್ಸತಿ ಪ್ರೀತಿಯನ್ನ ಕೂಡ ಕಟ್ಕೊಡುತ್ತೆ ಈ ಒಂದು ಆಹಾರ. ಸಂಜೆ ಟೈಮಲ್ಲಿ ನೀವು ಕೂಡ ಯಾವ ಆಹಾರ ನಿಮ್ಗೆ ಇಷ್ಟ, ಯಾವ ತಿಂಡಿ ತಿನಿಸುಗಳು ಈ ಒಂದು ಸ್ನ್ಯಾಕ್ಸ್ ಟೈಮಲ್ಲಿ ನಿಮ್ಗೆ ತಿನ್ನೋದಕ್ಕೆ ಇಷ್ಟ ಅಂತ ಸಾಕಷ್ಟು ಸ್ನೇಹಿತರು ನಮಗೆ ಸಂದೇಶಗಳನ್ನ ಕಳಿಸಿದ್ರು. ಧನ್ಯವಾದಗಳು ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮುಂದೆ ನಿಮಗಾಗಿ ಒಂದು ಗೀತೆ ಬರ್ತದೆ, ಎಕ್ಸ್ಕ್ಯೂಸ್ ಮೀ ಸಿನಿಮಾದಿಂದ ಟೈಟಲ್ ಟ್ರ್ಯಾಕ್, ಆರ್ ಪಿ ಪಟ್ನಾಯಕ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಚೈತ್ರಾ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಕನ್ನಡ ರತ್ನ ಭಂಡಾರ ಸ್ವಾಗತ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಕೊಕ್ಕರಿ ಹೊಸಹಳ್ಳಿ ಶೇಖ್ ಹೈದರ್ ಅಂದ್ರೆ ಗೊತ್ತಾಗಲ್ಲ, ಅದರಿಂದ ಮುಂದಿನ ಹೆಸರನ್ನ ಹೇಳಿದರೆ ಗೊತ್ತಾಗತ್ತೆ. ಕೊಕ್ಕರಿ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ. ಜೋಗದ ಸಿರಿ ಬೆಳಕಿನಲ್ಲಿ ಕನ್ನಡ ನಾಡನ್ನು ತೋರಿಸಿದವರು, ಪ್ರಾಧ್ಯಾಪಕರಾಗಿದ್ದರು. ಬಾಲ್ಯದಿಂದಲೇ ಸಾಹಿತ್ಯದ ಆಸಕ್ತಿ, ಅನುಭವದ ಕವಿ. ಮನಸ್ಸು ಗಾಂಧಿ ಬಜಾರು ಅಂದರು. ನಾವು ಕುರಿಗಳು ಸಾರ್ ಕುರಿಗಳು ಅಂತ ವಿಡಂಬನೆ ಮಾಡಿದರು. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತ ಸೂಕ್ಷ್ಮವಾಗಿ ಬರೆದರು ಸಂವೇದನೆಯ ಕವಿ, ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್. ಅವರ ಅಂತರಂಗದ ಮಾತು.
1: ನವೋದಯದಿಂದ ನಾನು ಪ್ರಾರಂಭಿಸಿ ನವ್ಯಕ್ಕೆ ಯಾಕೆ ಬಂದೆ, ಮತ್ತು ನವ್ಯೋತ್ತರವಂತೂ ಇವತ್ತು ಅದು ನಾವು ಬೇಡ ಅಂದರೂ ಅನಿವಾರ್ಯವಾಗಿ ಬಂದು ಒಂದು ರೀತಿಯ ನಮ್ಮನ್ನು ಒಂದು ರೀತಿ ಎಳೆಯುವಂಥದ್ದು. ಆ ಕಾಲದಲ್ಲಿ ನವ್ಯದ ಪ್ರಚಾರ ಸಾಕಷ್ಟು ನಡೀತಿತ್ತು. ಅಡಿಗರ ಚಂಡಮದ್ದಳೆ ಆಗ್ತಾನೆ ಬಂದಿತ್ತು. ಇಲ್ಲಿ ಬೆಂಗಳೂರಲ್ಲಿ ನಾವು ಕೆಲವು ವಿದ್ಯಾರ್ಥಿಗಳು ಮತ್ತು ವೈಎನ್ಕೆ ನಮ್ಮ ಪತ್ರಿಕರ್ತರು ನವ್ಯಕಾವ್ಯಕ್ಕೆ ಸಾಕಷ್ಟು ಒಂದು ರೀತಿಯ ಒತ್ತಾಸೆ ಒತ್ತನ್ನು ನೀಡಿ ಪ್ರಚಾರಕ್ಕೆ ತೊಡಗಿದ್ದರು. ಆ ಕಾಲದಲ್ಲಿ ಕೆಲವು ನಮ್ಗೆ ಅರ್ಥವಾಗಲಿ ಆಗದೆ ಇರಲಿ, ಓದಿದಾಗ ಯಾವುದೋ ಒಂದು ರೀತಿ ಬೇರೆಯಾಗಿದೆಯಲ್ಲ ಇದು, ಇಲ್ಲಿ ವಿಚಾರ ಹೆಚ್ಚಾಗಿದೆ, ಬುದ್ಧಿ ಪ್ರಧಾನ ವೈಚಾರಿಕ ವಿಚಾರ ಪ್ರಧಾನವಾದದ್ದು. ಆಮೇಲೆ ಎರಡನೇದಾಗಿ ಕೇವಲ ಈ ಭಾವೋನ್ಮಾದ ಭಾವಾತಿರೇಕತೆ ಭಾವಾತಿಶಯತೆಯಲ್ಲೇ ಕಾವ್ಯ ತೇಲ್ತಿರುವಾಗ ಇದನ್ನ ಮತ್ತೆ ಆಕಾಶದಿಂದ ನೆಲಕ್ಕೆ ಗಾರೊಡೆದ ನೆಲಕ್ಕೆ ತರಬೇಕು ಅದನ್ನ ನಮಗೂ ಅನಿಸೋದು. ಯಾಕಂದ್ರೆ ಮೂರು ಹೊತ್ತು ನಾವು ಕೂಡ ಪ್ರಕೃತಿ ಮತ್ತು ಪ್ರೇಮದ ಒಂದು ರೀತಿಯ ಆದರ್ಶ ಇವರಲ್ಲಿದ್ದವರಿಗೆ ಜನಜೀವನವನ್ನು ಚಿತ್ರಿಸುವಾಗ ಮುಕ್ತವಾದ ಒಂದು ಛಂದಸ್ಸು ಬೇಕಾಗಿತ್ತು. ಇದು ನನಗೆ ಬಹಳ ಅನಿವಾರ್ಯ ಅನ್ನಿಸ್ತು. ಹೀಗಾಗಿ ವೈಚಾರಿಕತೆಯ ಸ್ಪರ್ಶ ಕಾವ್ಯಕ್ಕೆ ಬರಲಿ ಅನ್ನೋ ಕಾರಣದಿಂದ, ಮತ್ತೆ ಇಂಗ್ಲಿಷ್ ನವ್ಯ ಕಾವ್ಯ ಆ ಕಾಲದಲ್ಲಿ ನಾನು ಸ್ವಲ್ಪ ಹೋಗಿ ಲಾಲ್ಬಾಗಲ್ಲಿ ಕೂತ್ಕೊಂಡು ಓದ್ತಿದ್ದೆ ಟಿ ಎಸ್ ಎಲಿಯಟ್ ಬಗ್ಗೆ, ಮತ್ತು ಬಹಳ ನನ್ನ ಮೇಲೆ ಪ್ರಭಾವ ಬೀರಿರೋನು ಡಬ್ಲ್ಯೂ ಎಚ್ ಆರ್ಡೆನ್, ಮತ್ತು ಲೂಯಿ ಮೆಕ್ನಿಸು, ಎಡಿತ್ ಸಿಟ್ವೆಲ್ಲು, ಎಜ್ರಾ ಪೌಂಡು, ಇವನ್ನೆಲ್ಲ ಅಧ್ಯಯನ ಮಾಡಿದಾಗ ಅದು ಎಲ್ಲ ಅರ್ಥವಾಯ್ತು ಅಂತ ಹೇಳಲಾರೆ ನಾನು. ಅದ್ರ ಜೊತೆಯಲ್ಲಿ ಕೆಲವು ಈ ವಿಮರ್ಶೆಗಳನ್ನು ಓದಿ ಅವನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಟ್ಟೆ. ಅಂಡರ್ಸ್ಟ್ಯಾಂಡಿಂಗ್ ಪೊಯಿಟ್ರಿ ಅನ್ನೋ ಒಂದು ಪುಸ್ತಕ ಲಿಯಾನ್ ಬ್ರೂಕ್, ಬಹಳ ನನಗೆ ಬಹಳ ಇಷ್ಟವಾದಷ್ಟೇ ಅಲ್ಲ, ತುಂಬಾ ಲಾಭ ಕೊಡಿ ನೀಡ್ತದ್ದಲ್ಲಿ. ನನಗೆ ಕೆಲವು ರೂಪರೇಷೆಗಳು ಹೊಳೆದು ಈ ಥರ ಬರಿಬಹುದು ಅಂತ. ಸಹಜವಾಗದು ಒಂದು ರೀತಿ ಹೊಂದಾಣಿಕೆ ಆಗ್ತಾ ಹೋಯಿತು. ನವೋದಯ ಮತ್ತು ನವ್ಯದ ಒಂದು ರೀತಿ ಸೇತುವೆ, ರಸ ಸೇತುವೆಯಾಗಿ ಸಮನ್ವಯವಾಗಿ ಒಂದು ರೀತಿ ಕಾವ್ಯ ಬಂತು. ನನ್ನ ಒಂದು ವೈಶಿಷ್ಟ್ಯ ಏನು ಅಂದರೆ, ಕುವೆಂಪು ಅಂತ ಮಹಾಕವಿ ಕೂಡ ಗುರುತಿಸಿರೋದು ನನಗೆ ಹೇಳಿದ್ರು, ಅದನ್ನು ಒಂದ್ಸಲ ಒಂದು ಸಂದರ್ಶನದಲ್ಲೂ ಹೇಳಿದ್ದಾರೆ ಆ ಕಾಲದಲ್ಲಿ ಸುಮಾರು 40 ವರ್ಷಗಳ ಹಿಂದೆ.

0: ಅದು ಉಂಟಾಯ್ತು. ಕೆಲವು ಸಲ ಕವಿಮೇಳಗಳನ್ನ ಓದ್ಬೇಕಾದ್ರೆ ಜನಗಳು ಲೇವಡಿ ಮಾಡೋರು, ತಮಾಷೆ ಮಾಡೋರು. ಆ ಕಾಲದಲ್ಲಿ ಜನಗಳಿಗೆ ನಾವು ಅರ್ಥ ಆಗದೆ ಇದ್ದಾಗ ಬರೀದಿದ್ರೆ ಯಾಕೆ ಬರೀಬೇಕು? ನನಗೆ ನನಗೆ ಅರ್ಥ ಆಗದೆ ಇದ್ರೆ ಜನಕ್ಕೆ ಅರ್ಥ ಆಗೋಲ್ಲ. ಆದ್ರೆ ನಾನು ಅರ್ಥ ಮಾಡಿಕೊಂಡು ನನಗೆ ಅರ್ಥ ಆಗುವಂಥ ಕಾವ್ಯ ನಾನು ಬರೆದ್ರೆ ಬೇರೆಯವ್ರಿಗಾಗುತ್ತೆ. ಹಾಗಾಗಬೇಕಾದ್ರೆ ಏನಾಗಬೇಕು? ನನ್ನಲ್ಲಿ ವೈಚಾರಿಕ ಸ್ಪಷ್ಟತೆ ಇರಬೇಕು. ಒಂದು ವಿಶದೀಕರಣದ ಒಂದು ಅಂಶ ನನ್ನ ಇಲ್ಲದೆ ಇದ್ರೆ ಬೇರೆಯವ್ರಿಗೆ ತಾಗೋಲ್ಲ. ಅಂದರೆ ಒಂದು ಪದ್ಯವನ್ನು ಒಂದು ಸಂಕೇತವನ್ನು ಇಟ್ಕೊಂಡು ಅದರಲ್ಲಿ ಅರ್ಥಗಳ ಒಂದು ಧ್ವನ್ಯರ್ಥಗಳನ್ನು ನೀವು ಕಾಣೋದು ಬೇರೆ. ಏನು ಇಲ್ಲದೆ ಸುಮ್ಮನೆ ಒಂದ್ರ ಜೊತೆಲೊಂದು ಈ ಮಾಲೋಪಮೆಗಳಾಗಿ ಅದನ್ನ ಗೊಂದಲ ಗೆಡಿಸೋದಿದೆಯಲ್ಲ, ಇಂಥ ಪರಂಪರೆ ಬಿಡಬೇಕು ಅನ್ನೋ ಛಲ ತೊಟ್ಟೆ. ಕಷ್ಟ ಆಯ್ತದು, ಆದರೂ ದೈವಶಾತ್ ಅದನ್ನು ನಾನು ಅರ್ಜಿಸ್ಕೊಂಡೆ. ಹೀಗಾಗಿ ಏನೋ ಕೆಲವು ಒಳ್ಳೆ ಪದ್ಯ ಬರೆದೀನಿ ಅಂತ ಕಾಣುತ್ತೆ, ನನಗೆ ಗೊತ್ತಿಲ್ಲ.
1: ಇಂದಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕವಿ ನಿಸಾರ್ ಅಹಮದ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮಿಂದ ತಪ್ಪಾದಾಗ ನಾವು ಕಿಂಚಿತ್ತು ತಡ ಮಾಡದೆ ಸಾರಿ ಕೇಳ್ಬಿಡ್ತೀವಿ ಅಲ್ವಾ? ಹಾಗೆ ತಪ್ಪು ಮಾಡಿದ ಮೇಲೂ ಸಾರಿ ಕೇಳಲಿಲ್ಲ ಅಂತಂದ್ರೆ ಅದು ಬಂಡತನ, ದರ್ಪ ಅನ್ಸ್ಕೊಳತ್ತೆ. ಆದ್ರೆ ಇವತ್ತಿನ ಮಾತು ಸಾರಿ ಕೇಳೋದ್ರ ಬಗ್ಗೆ ಅಲ್ಲ, ಸಾರಿ ಕೇಳಿದ ಮೇಲೆ ಅದನ್ನ ಕ್ಷಮಿಸೋ ಗುಣದ ಬಗ್ಗೆ.

ಸಾರಿ ಕೇಳೋದು ಸುಲಭ ಅನ್ಸಿದ್ರು ನಿರ್ಮಲ ಭಾವದಿಂದ ಕ್ಷಮಿಸೋದು ಸುಲಭ ಅಲ್ಲ. ಮೇಲ್ನೋಟಕ್ಕೆ ಕ್ಷಮಿಸಿದ ಹಾಗೆ ಮಾಡಿ ನಂತರ ಅವರನ್ನ ಬೈದಾಡಿಕೊಂಡು ತಿರುಗಾಡೋದು, ಮತ್ತೆ ಮತ್ತೆ ಅವರ ತಪ್ಪನ್ನ ಎತ್ತಾಡೋದು, ಇದು ಕ್ಷಮಿಸಿದ ಲೆಕ್ಕ ಅಲ್ವೇ ಅಲ್ಲ. ಯಾರಾದ್ರೂ ವಿನಮ್ರ ಭಾವದಿಂದ ಸಾರಿ ಅಂತಂದಾಗ, ನಾವು ಅಷ್ಟೇ ಸದ್ಭಾವನೆಯಿಂದ ಮನಸಾರೆ ಕ್ಷಮಿಸಿದಾಗ ಮಾತ್ರ ಇಬ್ಬರ ಮನಸ್ಸು ಹಗುರಾಗೋದ್ರಲ್ಲಿ ಸಂಶಯ ಇಲ್ಲ. ಏನಂತೀರಾ?

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳು.

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಸಕಲ ಸರ್ಕಾರಿ ಗೌರವದೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಮೇರು ಗಾಯಕಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಬೋಗಾದಿ ಬಳಿಯ ಕಣಿಯನಹುಂಡಿ ತೋಟದ ಮನೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಗಾನಕೋಗಿಲೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೆ ಇರಿಸಲಾಗಿತ್ತು. ತದನಂತರ ಅವರ ಪಾರ್ಥಿವ ಶರೀರವನ್ನು ಬೋಗಾದಿಯ ಕಣಿಯನಹುಂಡಿ ಬಳಿ ಇರುವ ಅವರ ತೋಟದ ಮನೆಗೆ ಅಂತ್ಯಕ್ರಿಯೆಗಾಗಿ ಮೆರವಣಿಗೆಯ ಮೂಲಕ ಕೊಂಡೊಯ್ಯಲಾಯಿತು. ಸಾವಿರಾರು ಅಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತು ತಮ್ಮ ನೆಚ್ಚಿನ ಗಾಯಕಿಯ ಅಂತಿಮ ದರ್ಶನ ಪಡೆದರು. ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಪ್ರಮುಖ ಗಣ್ಯರು, ಕಲಾವಿದರು ಹಾಗೂ ರಾಜಕೀಯ ಮುಖಂಡರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಪಾರ್ಥಿವ ಶರೀರ ಕನಿಯನಹುಂಡಿ ತೋಟದ ಮನೆಗೆ ತಲುಪಿದ ನಂತರ ಸಂಜೆ 5:40 ಧಾರ್ಮಿಕ ವಿಧಿವಿಧಾನ ಹಾಗೂ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನಡೆಯಿತು. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ ಶುರುವಾಗಿದೆ. ವಸತಿ ಶಾಲೆ ಶಿಕ್ಷಕರು, ಪೊಲೀಸ್ ಕಾನ್ಸ್ಟೇಬಲ್, ಕಂದಾಯ ಇಲಾಖೆಯಲ್ಲಿನ ಭೂಮಾಪಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಸೇರಿದಂತೆ ಸುಮಾರು 4723 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬೆಳೆ ಹಾನಿಯನ್ನು ನಿಖರವಾಗಿ ಅಂದಾಜಿಸಿ ಸೂಕ್ತ ಪರಿಹಾರ ನೀಡಲು ಸಹಕಾರಿಯಾಗುವಂತೆ ಉಪಗ್ರಹ ಆಧಾರಿತ ಬೆಳೆ ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಇದನ್ನು ಚಿಕ್ಕಮಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗುವುದು. ಅದಲ್ಲದೆ ಎಸ್ಐಆರ್ ಪ್ರಕ್ರಿಯೆ ವೇಳೆ ಜನರಿಗೆ ಅನುಕೂಲವಾಗಲು ಖಾಯಂ ನಿವಾಸ ಪತ್ರವನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದು ಅವರು ತಿಳಿಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸೈಯದ್ ಯಾಸೀನ್ ಅವರು ಅನಾರೋಗ್ಯದ ಕಾರಣ ಇಂದು ಬೆಳಿಗ್ಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಸೈಯದ್ ಯಾಸೀನ್ ಅವರು ಕೇಂದ್ರದ ಮಾಜಿ ಸಚಿವ ಸಿಕೆ ಜಾಫರ್ ಶರೀಫ್ ಅವರ ಅಳಿಯರಾಗಿದ್ದು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದ 6 ಬಾರಿ ಸ್ಪರ್ಧಿಸಿದ್ದರು. 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅವರ ಅಂತ್ಯಕ್ರಿಯೆ ಇಂದು ಸಾಯಂಕಾಲ ರಾಯಚೂರು ನಗರದ ಕಮಲಿವಾಲೆ ಬಾಬಾ ಖಬರಸ್ಥಾನದಲ್ಲಿ ನೆರವೇರಬಹುದು ಎಂದು ಕುಟುಂಬದ ಸದಸ್ಯರು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಕೊಡಗು ಜಿಲ್ಲೆಗೆ ನವಮಂಗಳೂರು ಬಂದರು ಸಂಸ್ಥೆಯಿಂದ ಶಾಶ್ವತ ಜನೋಪಯೋಗಿ ಯೋಜನೆಯನ್ನು ಜಾರಿಗೊಳಿಸಲು ಬದ್ದ ಎಂದು ಸಂಸ್ಥೆಯ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಭರವಸೆ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ನಿಯೋಗದೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಗೌರವ ಸಲಹೆಗಾರ ಜಿ ಚಿದ್ವಿಲಾಸ್ ಪ್ರಸ್ತಾವನೆ ಸಲ್ಲಿಸಿ ಕೊಡಗು ಜಿಲ್ಲೆಯಿಂದ ಬಹುತೇಕ ಕಾಫಿ ವಹಿವಾಟು ನವಮಂಗಳೂರು ಬಂದರಿನ ಮೂಲಕ ಆಗುತ್ತಿದೆ. ನವಮಂಗಳೂರಿನ ಆರ್ಥಿಕ ಲಾಭಕ್ಕೂ ಕೊಡಗಿನಿಂದ ಸರಬರಾಜಾಗುತ್ತಿರುವ ಕಾಫಿ ಪರೋಕ್ಷವಾಗಿ ಕಾರಣವಾಗುತ್ತಿದೆ ಎಂದರು.

0: ಈ ನಿಟ್ಟಿನಲ್ಲಿ ನವಮಂಗಳೂರು ಬಂದರು ಟ್ರಸ್ಟ್ನಿಂದ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿಧಿ ಬಳಸಿ ಕೊಡಗು ಜಿಲ್ಲೆಯಲ್ಲಿ ಜನರಿಗೆ ಪ್ರಯೋಜನವಾಗುವಂತಹ ಶಾಶ್ವತ ಯೋಜನೆಯನ್ನು ಜಾರಿಗೊಳಿಸುವಂತೆ ಕೋರಿದರು. ಈ ಪ್ರಸ್ತಾವನೆಗೆ ಸುಶೀಲ್ ಕುಮಾರ್ ಪೂರಕವಾಗಿ ಸ್ಪಂದಿಸಿದರು. ದೇಶದ ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ನಗರದ ಎಸ್ಎಸ್ಕೆಎಸ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಹಿರಿಯ ನಾಗರಿಕರಿಗೆ ಉಚಿತ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಕಾಳಜಿಯ ಫಲವಾಗಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದ್ದು ದೇಶಾದ್ಯಂತ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಬಡತನದ ಕಾರಣದಿಂದಾಗಿ ಕನ್ನಡಕ, ಶ್ರವಣ ಸಾಧನ ಹಾಗೂ ವಾಕಿಂಗ್ ಸ್ಟಿಕ್ಗಳಂತಹ ಮೂಲಭೂತ ಉಪಕರಣಗಳನ್ನು ಖರೀದಿಸಲು ಆರ್ಥಿಕ ಶಕ್ತಿ ಇಲ್ಲದ ಹಿರಿಯರಿಗೆ ಈ ಅತ್ಯಾಧುನಿಕ ಸಾಧನಗಳು ಸ್ವಾವಲಂಬನೆಯ ಸಂಕೇತವಾಗಿವೆ ಎಂದು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ, ಹಿರಿಯೂರು, ಚಳ್ಳಕೆರೆ ಮತ್ತು ಹೊಳಲ್ಕೆರೆ ತಾಲೂಕುಗಳ ಒಟ್ಟು 986 ಫಲಾನುಭವಿಗಳಿಗೆ 84,84,000 ರೂಪಾಯಿ ವೆಚ್ಚದಲ್ಲಿ 4,471 ಸಾಧನ ಸಲಕರಣೆಗಳನ್ನು ಹಂಚಲಾಗುತ್ತಿದ್ದು ಉಳಿದ ತಾಲೂಕುಗಳಲ್ಲೂ ಶೀಘ್ರದಲ್ಲೇ ವಿತರಿಸಲಾಗುವುದು ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಬಿರುಸಿನಿಂದ ಸಾಗಿದೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದುವರೆಗೆ 14,36,920 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಈ ಪೈಕಿ 5,57,559 ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಜಿಲ್ಲೆಯ 1,661 ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜೂನ್ 30 ಮನೆ ಮನೆ ಭೇಟಿ ನಡೆಸುತ್ತಿದ್ದಾರೆ. ಇದು ಜುಲೈ 29 ನಡೆಯಲಿದೆ. ಈ ವೇಳೆ 2,516 ಮರಣ, 2,111 ವಲಸೆ, 726 ಡಬಲ್ ಎಂಟ್ರಿ ಮತ್ತು 54 ಗೈರು ಹಾಜರಿ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮನೆ ಮನೆ ಭೇಟಿ ಮುಂದುವರೆದಿದ್ದು ಜೂನ್ 30 ಜುಲೈ 11 ಗಂಟೆವರೆಗೆ ಒಟ್ಟು 11,89,919 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿರುತ್ತದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳೂ ಆಗಿರುವ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಅವರು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲವಾಗಿರುವ ಹಿನ್ನೆಲೆಯಲ್ಲಿ ರೈತರು ಬೆಳೆ ರಕ್ಷಣೆಗಾಗಿ ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕೆಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಅವರು, ಬಿತ್ತನೆಗೂ ಮುನ್ನ ಬೀಜೋಪಚಾರಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನೆವಣೆ, ಜೋಳ ಮತ್ತು ಸಜ್ಜೆಯಂತಹ ಕಡಿಮೆ ನೀರು ಬಯಸುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದಿದ್ದಾರೆ. ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಹಾಗೂ ಏಕದಳ ಧಾನ್ಯಗಳಿಗೆ ಅಜೋಸ್ಪೊರಿಲಂ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕು. ಜೊತೆಗೆ ಟ್ರೈಕೋಡರ್ಮಾ ಶಿಲೀಂಧ್ರನಾಶಕ ಬಳಸಿ ಬೀಜ ಸಂಸ್ಕರಣೆ ನಡೆಸುವುದರಿಂದ ಆರಂಭಿಕ ಹಂತದಲ್ಲಿಯೇ ರೋಗಬಾಧೆಯನ್ನು ತಡೆಯಬಹುದು ಎಂದು ಸಲಹೆ ನೀಡಿದ್ದಾರೆ. ಅಗಲಿದ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರಿಗೆ ಕರ್ನಾಟಕ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಚಾಮರಾಜನಗರದಲ್ಲಿ ಜಿಲ್ಲೆಯಾದ್ಯಂತ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಚಾಮರಾಜನಗರದ ಗುಂಡ್ಲುಪೇಟೆ ಮತ್ತು ಕೊಳ್ಳೇಗಾಲ ಪ್ರವಾಸಿ ಮಂದಿರದಲ್ಲಿ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ಕಾರ್ಯಕರ್ತರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೌನಾಚರಣೆ ನಡೆಸಿದರು. ಇದೇ ವೇಳೆ ಕನ್ನಡ ಪರ ಹೋರಾಟಗಾರ ಅಯಾಜ್ ಮಾತನಾಡಿ, ತಮ್ಮ ಸುಮಧುರ ಕಂಠದಿಂದ

ಗೀತ ಪ್ರಿಯರನ್ನು ಮೋಡಿ ಮಾಡಿದ್ದ ಎಸ್ ಜಾನಕಿ ಗಾಯನ ನಿಲ್ಲಿಸಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಜನಿಸಿದ್ದರೂ ಜಾನಕಿಯವರಿಗೆ ಕರ್ನಾಟಕದ ಮೇಲೆ ವಿಶೇಷ ಪ್ರೀತಿ ಇತ್ತು. ಹೀಗಾಗಿ ಕನ್ನಡದಲ್ಲಿ 8,000 ಅಧಿಕ ಹಾಡುಗಳನ್ನು ಹಾಡಿ ಸಂಗೀತ ಆಸಕ್ತರ ಮನ ಗೆದ್ದಿದ್ದರು ಎಂದರು. ವಿದ್ಯುತ್ ಪ್ರಸರಣ ಮಾರ್ಗದ ಸಂತ್ರಸ್ತ ರೈತರಿಗೆ 35% ಹೆಚ್ಚಿನ ಪರಿಹಾರವನ್ನು ವಿತರಿಸುವ ಒಪ್ಪಂದದೊಂದಿಗೆ ಲೋಕ್ ಅದಾಲತ್ನಲ್ಲಿ 48 ಪ್ರಕರಣಗಳನ್ನು ರಾಮನಗರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಅವರ ಸಮ್ಮುಖದಲ್ಲಿ ಇತ್ಯರ್ಥಪಡಿಸಲಾಗಿದೆ. ಈ ಕುರಿತು ಮಾತನಾಡಿದ ನ್ಯಾಯಮೂರ್ತಿ ಎಂಎಚ್ ಅಣ್ಣಯ್ಯನವರ್, ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಈ ಬಾರಿ ಹಿರಿಯ ನಾಗರಿಕ ಕಕ್ಷಿದಾರರ ಪ್ರಕರಣಗಳು, ಪವರ್ ಗ್ರಿಡ್ ಮಾರ್ಗದಲ್ಲಿ ಹೆಚ್ಚಿನ ಪರಿಹಾರ ಕೋರಿದ್ದ ರೈತರ ಪ್ರಕರಣಗಳನ್ನು ಆದ್ಯತೆಯ ಮೇರೆಗೆ ಇತ್ಯರ್ಥ ಮಾಡಲಾಗಿದೆ. ರೈತರಿಗೆ 35% ಹೆಚ್ಚಿನ ಪರಿಹಾರವನ್ನು ಒದಗಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4,723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

6:51 ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಒಟ್ಟಿಗೆ ಮಾತಾಡ್ತಾ ನಾನಿದ್ದೇನೆ ನಿಮ್ಮ ಮಾತ. ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಅಂತ ಹೇಳ್ತಾ, ಕಾರ್ಯಕ್ರಮದ ವಿಶೇಷತೆ ಏನು, ಯಾವ ವಿಚಾರಗಳ ಬಗ್ಗೆ ಮಾತಾಡ್ತೀವಿ, ಏನೆಲ್ಲ ತಿಳ್ಕೋತೀವಿ ಗೊತ್ತಾಗುತ್ತೆ ಹಾಡಿನ ನಂತರ. ಜೊತೆಯಾಗೇ ರೀ FM ರೈನ್ಬೋನ ಕೇಳ್ತಾನೆ ಇರಿ. ಅಂದ ಹಾಗೆ ಸಂದೇಶ ಕಳಿಸ್ಕೊಡ್ಬೇಕಾ? 9484901013 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆರು ಗಂಟೆ 58 ನಿಮಿಷ ಕನ್ನಡ ಕಾಮದಬೆಲ್ಲು 101.3 ಮೆಗಾಹರ್ಟ್ಸ್ ಅನ್ನು ಕೇಳ್ತಾ ಇದ್ದೀರಾ. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಇದು. ನಮ್ಮ ಸ್ಯಾಂಡಲ್ವುಡ್ ನ ಇವತ್ತು ವಿಶೇಷವಾದ ದಿನದ ಬಗ್ಗೆ ಹೇಳಬೇಕು ನಾನು ನಿಮಗೆ. ಇವತ್ತು ಕನ್ನಡದ ಹೆಮ್ಮೆಯ ನಟ ಶಿವರಾಜ್ ಕುಮಾರ್ ಅವರ ಜನ್ಮದಿನ. ಶಿವರಾಜ್ ಕುಮಾರ್ ಅವರು ಹುಟ್ಟಿದ್ದು ಜುಲೈ 12 ತಾರೀಕಿನಂದು 1962 ಇಸ್ವಿಯಲ್ಲಿ. ಎಸ್, ಶಿವರಾಜ್ ಕುಮಾರ್ ಅವರು ಆನಂದ್ ಚಲನ ಚಿತ್ರದ ಮೂಲಕ ಕನ್ನಡದ ಬೆಳ್ಳಿ ತೆರೆಗೆ ಕಾಲಿಟ್ಟರು. ಇವತ್ತಿಗೂ ಕೂಡ ತಮ್ಮ ಸುದೀರ್ಘವಾದ ಇಷ್ಟು ವರುಷಗಳ ಜರ್ನಿಯಲ್ಲಿ, ಅಂದರೆ 1968 ಇಲ್ಲಿಯ ತನಕ ಅವರು ಒಂದು ಪುಟ್ಟ ಬಾಲಕನ ಪಾತ್ರದ ಮೂಲಕ ಕಾಲಿಟ್ಟಂತಹ ಒಂದು ಚಲನಚಿತ್ರ ಕೂಡ

ಕಾಣಿಸಿತ್ತು. ಅದಾದ ನಂತರದಲ್ಲಿ ಅವರು ಆನಂದ್ ಚಲನಚಿತ್ರದ ಮೂಲಕ ಕಾಲಿಟ್ಟ ಬಳಿಕ ಅಫ್ಕೋರ್ಸ್ ಇವತ್ತಿನ ತನಕ ಕೂಡ ಅದ್ಭುತವಾದ ಸಿನಿಮೋಗ್ರಫಿಯ ಮುಖಾಂತರ ಪ್ರತಿಯೊಬ್ಬರನ್ನ ರಂಜಿಸಿಕೊಂಡೇ ಬಂದಿದ್ದಾರೆ ಶಿವರಾಜ್ ಕುಮಾರ್ ಅವರು. ಶಿವರಾಜ್ ಕುಮಾರ್ ಅವರಿಗೆ, ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳನ್ನು ನಾವು ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನ ಪರವಾಗಿ ಕೋರ್ತಾ ಇದ್ದೇವೆ. ಚಂದದ ಆರೋಗ್ಯ ನಿಮ್ಮದಾಗಲಿ, ಅದೇ ರೀತಿಯಲ್ಲಿ ಇನ್ನೂ ಸಾಕಷ್ಟು ವರುಷಗಳ ಕಾಲ ಇದೇ ಎನರ್ಜಿಯಿಂದ, ಇದೇ ಜೋಶಿಂದ, ಇದೇ ಪ್ರೀತಿಯಿಂದ ಪ್ರತಿಯೊಬ್ಬ ಕನ್ನಡಿಗರನ್ನು ರಂಜಿಸ್ತಾ ಇರಿ, ಸಂದೇಶವನ್ನು ನೀಡ್ತಾನೇ ಇರಿ ಅಂತ ಹಾರೈಸ್ತಿದ್ದೀವಿ.

7 ಹತ್ತು ನಿಮಿಷ ಅಂತ ಸ್ಟುಡಿಯೋ ಕ್ಲಾಕ್ ಹೇಳಾಯ್ತು. ಸರಿ, ಹಾಗಾದ್ರೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಕಾರ್ಯಕ್ರಮವನ್ನ ಮುಂದುವರಿಸೋಣವಾ. ಇವತ್ತಿನ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಇತ್ತೀಚೆಗಂತೂ ಎಲ್ಲರಲ್ಲೂ ಕೂಡ ಪರಿಸರ ಪ್ರೇಮೆ ಜಾಸ್ತಿ ಆಗ್ತಾನೆ ಇದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಾವೆಲ್ಲ ಮೊದಲೇನು ಮಾಡ್ತಾ ಇದ್ವಿ, ಅಂಗಡಿಗೆ ಹೋಗ್ತಾ ಇದ್ದ ಹಾಗೆ ಆಯಿತು, ಒಂಚೂರು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಬಿಡಪ್ಪ ಅಂತ ಹೇಳಿ ಪ್ಲಾಸ್ಟಿಕ್ ಕವರಲ್ಲಿ ಏನೇ ಒಂದಷ್ಟು ಸಾಮಗ್ರಿಗಳನ್ನು ತೆಗೆದುಕೊಂಡ್ರು ಕೂಡ ಅದನ್ನು ಹಾಗೆ ಪಾರ್ಸೆಲ್ ಮಾಡಿಸ್ಕೊಂಡು ಮನೆಗೆ ಬಂದು ಆ ಕವರ್ನ ಯದ್ವಾ ತದ್ವಾ ಬಿಸಾಕುವಂತಹ ಒಂದು ವಿಚಾರಗಳಿತ್ತು ರೀ. ಆದರೆ ಇವಾಗ ಅದು ಬದಲಾಗಿದೆ. ಪ್ಲಾಸ್ಟಿಕ್ ಕವರ್ ಎಲ್ಲ ಕಡೆ ಸಿಗ್ತಿಲ್ಲ, ಸೇವ್ ಪ್ಲಾಸ್ಟಿಕ್ ಕೂಟ ರೀಸೈಕಲ್ ಮಾಡೋದಕ್ಕೆ ಸಾಧ್ಯವಾಗುವಂತಹ ಪ್ಲಾಸ್ಟಿಕ್ ಆಗಿರುತ್ತೆ. ಕೆಲವೊಂದು ಕಡೆ ಅಪವಾದ ಅನ್ನೋ ರೀತಿಯಲ್ಲಿ ಸಿಕ್ಕಿದ್ರು ಕೂಡ ಆದಷ್ಟು ನಾವು ಈ ರೀತಿಯಾದಂತಹ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸಬಾರದು ಅನ್ನೋಂತಹ ಪರಿಜ್ಞಾನ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಿದೆ, ಅರಿವು ಕೂಡ ಮೂಡಿದೆ ಅಂತ ಅಂದ್ಕೋತಿದ್ವಿ. ಅದಕ್ಕೆ ಅನುವು ಮಾಡಿಕೊಡೋದಕ್ಕೆ ಸಹಾಯ ಮಾಡ್ತಾ ಇರೋದು ಯಾವುದು ಗೊತ್ತಾ? ಪೇಪರ್ ಬ್ಯಾಗ್ಗಳು. ಆಕ್ಚುಲಿ ಇವತ್ತು ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು, ಯಾಕಂದ್ರೆ ಇವತ್ತು ಪೇಪರ್ ಬ್ಯಾಗ್ ದಿನ ರೀ. ಹಾನಿಕಾರಕವಾದ ಪ್ಲಾಸ್ಟಿಕ್ ಚೀಲಗಳಿಗೆ ಪರ್ಯಾಯವಾಗಿ ಪರಿಸರ ಸ್ನೇಹಿ ಕಾಗದದ ಚೀಲಗಳನ್ನು ಬಳಸೋದು, ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಈ ಒಂದು ದಿನದ ಉದ್ದೇಶ. ಎಲ್ಲಿಂದ ಶುರುವಾಯಿತು ಈ ಒಂದು ದಿನ ಅಂತ ಹೇಳಿದ್ರೆ, ನಾವು 1852 ಹೋಗಬೇಕು. ಪೇಪರ್ ಬ್ಯಾಗ್ ತಯಾರು ಮಾಡೋ ಯಂತ್ರವನ್ನು ಕಂಡುಹಿಡಿದಿದ್ದು ಫ್ರಾನ್ಸಿಸ್ ವೂಲೆ ಅಂತ ಹೇಳೋರು. That's wonderful. ಇತ್ತೀಚಿನ ದಿನಗಳಲ್ಲಂತೂ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಪ್ಲಾಸ್ಟಿಕ್ ಕಾಗದವನ್ನು ನಾವು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ದೂರ ತಳ್ಳಿ ನಮ್ಮ ಈ ಒಂದು ಪೇಪರ್ ಬ್ಯಾಗ್ ದಿನವನ್ನು ಆಚರಿಸ್ತಾ ಇದ್ದೀವಿ ಪ್ರತಿದಿನ ಕೂಡ. ಅಂತಹ ನಿರ್ಧಾರ ಕೈಗೊಂಡಿರುವ ಪ್ರತಿಯೊಬ್ಬರಿಗೂ ಸೂಪರ್ ಸೂಪರ್ ಸೂಪರ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರೆಸ್ತಾ ಇದ್ದೀನಿ. ಇದು ಸನ್ಸೆಟ್ ಸುರಭಿ ಕಾರ್ಯಕ್ರಮ FM ರೇನ್ಬೋ 1.3 MHz ನಲ್ಲಿ ಮೂಡಿ ಬರ್ತದೆ.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬು ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8 ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

ಸಮಯ 7:22. ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ನಾವು ನೆನಪಿಸಿಕೊಳ್ಳಲೇಬೇಕಾದಂತಹ ಒಂದು ವಿಶೇಷವಾದ ದಿನ. ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದಂತಹ, ಕರುನಾಡಿಗಾಗಿ ತಮ್ಮ ಬದುಕನ ಮೀಸಲಿಟ್ಟಂತಹ, ಪತ್ರಿಕೋದ್ಯಮ ಸಾಹಿತ್ಯ ಸಂಸ್ಕೃತಿಗೆ ಕೊಡುಗೆಯನ್ನು ಅನನ್ಯವಾಗಿ ನೀಡಿದಂತಹ, ಕನ್ನಡದ ಕುಲ ಪುರೋಹಿತ ಎಂದೇ ಪ್ರಖ್ಯಾತಿಯಾಗಿ ಇಂದಿಗೂ ಎಂದೆಂದಿಗೂ ನಮ್ಮೆಲ್ಲರ ಮನಸ್ಸಿನಲ್ಲಿ ನೆಲೆ ನಿಂತಿರುವಂತಹ ಶ್ರೀಯುತ ಆಲೂರು ವೆಂಕಟರಾಯರ ಜನ್ಮದಿನ ಇವತ್ತು. ಕನ್ನಡದಲ್ಲಿ ಏನಿದೆ ಅಂತ ಕೇಳಿದವರಿಗೆಲ್ಲ ಕನ್ನಡದಲ್ಲಿ ಏನೇನ್ರಿ ಇಲ್ಲ ಅನ್ನೋ ಉತ್ತರವನ್ನ ನೀಡುವುದ್ರ ಮೂಲಕ ಕನ್ನಡದ ಜ್ಯೋತಿಯನ್ನ ಬೆಳಗಿಸಿದಂತಹ ವ್ಯಕ್ತಿ ನಮ್ಮ ಆಲೂರು ವೆಂಕಟರಾಯರು. ಅವರು ಹಲವಾರು ಗ್ರಂಥಗಳನ್ನ ರಚಿಸಿದರು. ಅವರು ಹುಟ್ಟಿದ್ದು July 12 1880 ಅಂದಿನ ವಿಜಾಪುರದಲ್ಲಿ. ಸಾಕಷ್ಟು ಚಳುವಳಿಗಳಲ್ಲಿ ಭಾಗವಹಿಸಿದ್ರು. ನಂತರ ಕನ್ನಡದ ಏಕೀಕರಣಕ್ಕಾಗಿ ಹಗಲಿರುಳು ದುರಿದ್ರು. ಆಲೂರು ವೆಂಕಟರಾಯರಿಗೆ ನಮ್ಮ ನಮನಗಳನ್ನು ಅರ್ಪಿಸ್ತಾ ಅವರ ಜನ್ಮ ದಿನದ ಶುಭಾಶಯಗಳನ್ನು ನಾವೆಲ್ಲರೂ ಕೂಡ ಆಚರಿಸಲೇಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಕನ್ನಡದ ಗದ್ಯ ಶೈಲಿಯನ್ನು ರೂಪಿಸುವುದರಲ್ಲಿ ಆಲೂರು ವೆಂಕಟರಾಯರ ಕೊಡುಗೆ ಎಂದೆಂದಿಗೂ ಕೂಡ ಚಿರಸ್ಥಾಯಿಯಾಗಿ ಉಳಿದಿರುತ್ತೆ. ಕಣ್ರೆ, ಸುಮಾರು 30 ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಆಲೂರು ವೆಂಕಟರಾಯರು. ನನ್ನ ಜೀವನ ಸ್ಮೃತಿಗಳು ಅನ್ನೋ ಆತ್ಮಚರಿತ್ರೆಯನ್ನು ಕೂಡ ಬರೆದಿದ್ದಾರೆ. ಒಂದು ರೀತಿಯಲ್ಲಿ ಇದು ಅವರ ಆತ್ಮಚರಿತ್ರೆ ಅಷ್ಟೆಲ್ಲ ಆಧುನಿಕ ಕರ್ನಾಟಕದ ಇತಿಹಾಸ. ಯಾಕಂದರೆ 1900 to 1940 ಉತ್ತರ ಕರ್ನಾಟಕದಲ್ಲಿ ನಡೆದಂತಹ ಅನೇಕ ಮಹತ್ವದ ಸಂಗತಿಗಳಿಗೆ ಕೈಗನ್ನಡಿಯಿತು ಅಂತಲೇ ಹೇಳಬೇಕು. ಈ ಹೊತ್ತಲ್ಲಿ ನಮ್ಮ FM ರೇನ್ಬೋ ಆಕಾಶವಾಣಿ ಬೆಂಗಳೂರು ತಂಡದಿಂದ ಆಲೂರು ವೆಂಕಟರಾಯರ ಜನ್ಮದಿನದಂದು ಅವರಿಗೆ ನಮ್ಮ ನುಡಿ ನಮನಗಳನ್ನು ಅರ್ಪಿಸ್ತಾ ಇದ್ದೀವಿ.

ಸನ್ಸೆಟ್ ಸುರಭಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು 101.3 ಇವತ್ತು ನಾವು ಮಾತಾಡಿದ್ವಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಜನ್ಮ ದಿನದ ಬಗ್ಗೆ, ಅದರ ಜೊತೆಯಾಗಿ ಪೇಪರ್ ಬ್ಯಾಗ್ ಡೇ ಹುಟ್ಟಿನ ಜೊತೆ ಜೊತೆ ನಮ್ಮ ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾಯರ ಜನ್ಮ ದಿನದಂದು ಅವರಿಗೂ ಕೂಡ ನುಡಿ ನಮನವನ್ನ ಸಲ್ಲಿಸಿದ್ವಿ. ಸಂದೇಶ ಕಳಿಸ್ಕೊಟ್ಟವ್ರು ಯಾರ್ಯಾರು ನೋಡೋಣ. ಬನ್ನಿ, ಬೆಂಗಳೂರಿನಿಂದ ಬಂದಿದೆ ಸಂದೇಶ ನಮಗೆ ಶಾಂತಮ್ಮ ಅರುಣ ಅವರದ್ದು. ಅವರ ಜೊತೆಯಾಗಿ ಬಂದಿದೆ ಸಂದೇಶ ಮಂಜುನಾಥ್ ಅವರದ್ದು. ಕಾಳತಮ್ಮನಹಳ್ಳಿಯಿಂದ ಅನುಷಾ ಅವರ ಸಂದೇಶ ಕೂಡ ಬಂದು ನಮ್ಮನ್ನ ತಲುಪಿದೆ. ಬಳಿಕ ಬಂದು ಸಂದೇಶ ಆನಂದ ಕುಲಕರ್ಣಿ ಅವರದ್ದು ಸುಲೇಪೇಟದಿಂದ. ಅದಾದ ನಂತರ ಅವರ ಜೊತೆಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ ಅವರು. ಶಿವರಾಜ್ಕುಮಾರ್ ಅವರಿಗೆ ಹ್ಯಾಪಿ ಬರ್ಡೇ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶ ಕಳಿಸಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾ ಇರಿ, ಕೇಳ್ತಾನೆ ಇರಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಯಾಕಂದ್ರೆ ಇದು ಮ್ಯೂಸಿಕಲ್ ಯೋರ್ಸ್. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿರ್ತೀನಿ, ನಿಮ್ಮ ಮತ್ತ 7:35 ಆಗ್ಬಿಡುತ್ತೆ. ನೇನು ನಿಮ್ಗೋಸ್ಕರ ಸುದ್ದಿ ಮುಖ್ಯಾಂಶಗಳು ಮೂಡಿ ಬರುತ್ತೆ ಕನ್ನಡದಲ್ಲಿ. ಅದಾದ ನಂತರ ಒಲವಿನ ಆಲಾಪ ಕಾರ್ಯಕ್ರಮ, ಬಳಿಕ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು. ನಂತರ 9:15 ಕ್ಕೆ ನಿಮ್ಮ ಪ್ರತಿ ಕ್ಷಣವನ್ನು ಸಖತ್ತಾಗಿದೆ ಅಂತ ಅನಿಸೋದಕ್ಕೆ ಸುಕೂನ್ ಕೆಪಲ್ ಕಾರ್ಯಕ್ರಮ.

ನಾನ್ ಜೊತೆ ಯಾಕ್ತೀನಿ ಕೇಳ್ತಾನೆ ಇರಿ, ಜೊತೆ ಯಾಗೇ ಇರಿದು ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ಸಂದೇಶ ಕಳ್ಸಿಕೊಟ್ಟವ್ರಿಗೆಲ್ಲ ಪ್ರೀತಿಯಿಂದ ಥ್ಯಾಂಕ್ ಯು ಸೋ ಮಚ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಸಮಾಜ ಸುಧಾರಕರ ಮಹಾನ್ ಪರಂಪರೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸಮಾಜ ಸುಧಾರಕ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಮನ್ನತ್ತು ಪದ್ಮನಾಭನ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿ ಮತ್ತು ಮನ್ನಂ ಸ್ಮೃತಿ ಮಂಟಪವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾಮಾಜಿಕ ನ್ಯಾಯ, ಸಮಾನತೆ, ಶಿಕ್ಷಣ ಮತ್ತು ಸಮುದಾಯ ಸೇವೆಗಾಗಿ ಮನ್ನತ್ತು ಪದ್ಮನಾಭನ್ ತಮ್ಮ ಜೀವನ ಸಮರ್ಪಿಸಿಕೊಂಡಿದ್ದರು. ಅವರು ಆದರ್ಶಗಳ ನಿರಂತರ ಸ್ಫೂರ್ತಿದಾಯಕ ಎಂದರು. ಸಮಾಜ ಸುಧಾರಣೆಯ ಪರಿಕಲ್ಪನೆಯು ಅಷ್ಟಾಗಿ ಪ್ರಚಲಿತದಲ್ಲಿಲ್ಲದ ಕಾಲಘಟ್ಟದಲ್ಲಿ ಮನ್ನತ್ತು ಪದ್ಮನಾಭನ್ ಸಮಾಜ ಸೇವೆಗೆ ಮುಂದಾದರು. ಮಹಾತ್ಮ ಗಾಂಧೀಜಿಯವರೊಂದಿಗೆ ವಂಚಿತರ ಪರವಾಗಿ ಧ್ವನಿ ಎತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಉಪರಾಷ್ಟ್ರಪತಿ ಸ್ಮರಿಸಿದ್ದಾರೆ. ಮನ್ನಂ ಸ್ಮೃತಿ ಮಂಟಪದ ಲೋಕಾರ್ಪಣೆಯು ಕೇವಲ ಒಂದು ಕಟ್ಟಡದ ಉದ್ಘಾಟನೆಯಲ್ಲ, ಬದಲಿಗೆ ಶಾಶ್ವತ ಪರಂಪರೆಯ ಪ್ರತಿಷ್ಠಾಪನೆಯಾಗಿದೆ ಎಂದು ಹೇಳಿದ ಅವರು, ಈ ಸ್ಮೃತಿ ಮಂಟಪದ ಮೂಲಕ ದೇಶವು ತನ್ನ ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ ಒಬ್ಬರಿಗೆ ಗೌರವ ನಮನ ಸಲ್ಲಿಸುತ್ತಿದೆ ಎಂದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ನಾಳೆಯಿಂದ ಈ ತಿಂಗಳ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ನಾಳೆ ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಂತರ ಈ ತಿಂಗಳ 14 ಮತ್ತು 15ರಂದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಈ ತಿಂಗಳ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ಧ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಮಂಗಳವಾರ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ನಗರ್, ಅಸ್ಸಾಂನ ಬೆಲ್ಟೋಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರ್ಮಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವಿ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಒಪಿಡಿ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯತೆಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯ ಒಪಿಡಿ ಬ್ಲಾಕ್ ನಿರ್ಮಾಣಕ್ಕೆ ಶ್ರಮಿಸಿದ ಕಟ್ಟಡ ಕಾರ್ಮಿಕರನ್ನು ಅವರ ಪಾತ್ರ ಗುರುತಿಸಿ ಗೌರವಿಸಲಿದ್ದಾರೆ. ಉದ್ಯೋಗಿಗಳ ಕಲ್ಯಾಣಕ್ಕೆ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸುವ ಭಾಗವಾಗಿ ಅವರು ಇಎಸ್ಐ ಫಲಾನುಭವಿಗಳಿಗೆ ನಗದು ಸೌಲಭ್ಯ

0: ಸೌಲಭ್ಯಗಳನ್ನು ವಿತರಿಸಲಿದ್ದಾರೆ. ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಕಣಿಯನಹುಂಡಿಯ ಅವರ ತೋಟದ ಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಅವರ ಮೊಮ್ಮಗಳು ಅಪ್ಸರಾ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ಟಿಎಸ್ ಶ್ರೀವತ್ಸ, ಅನಿಲ್ ಚಿಕ್ಕಮಾಧು, ಸಂಗೀತ ನಿರ್ದೇಶಕ ಹಂಸಲೇಖ, ನಟಿಯರಾದ ಜಯಮಾಲಾ, ಭಾರತಿ ವಿಷ್ಣುವರ್ಧನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಗಣ್ಯರು ಅಭಿಮಾನಿಗಳು ಅಂತಿಮ ನಮನ ಸಲ್ಲಿಸಿದರು. ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನರಾದ 88 ವರ್ಷದ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂದು ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 7 ಗಂಟೆಗಳ ಕಾಲ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇರಿಸಲಾಗಿತ್ತು. ರಾಜಕೀಯ ಮುಖಂಡರು, ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಕಲಾವಿದರು, ಸಂಗೀತ ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಗಣ್ಯರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಮೈಸೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳ ಹಾಗೂ ನೆರೆಯ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದರು. ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ನಿರ್ಮಾಣ ವಲಯದಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕೇಂದ್ರ ಲೋಕೋಪಯೋಗಿ ಇಲಾಖೆಯ 172ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಯಾವುದೇ ಕಟ್ಟಡ ಅಥವಾ ರಚನೆಯನ್ನು ನಿರ್ಮಿಸುವಾಗ ಅದರ ಬಾಳಿಕೆ ಮತ್ತು ಸದೃಢತೆಯೊಂದಿಗೆ ರಾಜಿ ಮಾಡಿಕೊಳ್ಳಬಾರದು ಎಂದು ಪ್ರತಿಪಾದಿಸಿದ್ದಾರೆ. ಇಲಾಖೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ನೈತಿಕತೆಯಿಂದ ಕಾರ್ಯನಿರ್ವಹಿಸುವಂತೆ ಅವರು ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರುವ ರಾಷ್ಟೀಯ ಲೋಕೋಪಯೋಗಿ ಮಂಡಳಿ ಕಟ್ಟಡಕ್ಕೆ ವರ್ಚುವಲ್ ಮಾದರಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತ್ ರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ವಾಹನದ ಇಂಧನ ಟ್ಯಾಂಕ್ನಲ್ಲಿ ಸಮಸ್ಯೆ ಉಂಟಾಗಬಹುದು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ತಿಳಿಸಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ಪೂರೈಸುವ E20 ಇಂಧನವು ಭಾರತೀಯ ಮಾನಕ ಬ್ಯೂರೋ BIS ನಿಗದಿಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಎಥನಾಲ್ ಮತ್ತು ಪೆಟ್ರೋಲ್ ಸಂಪೂರ್ಣವಾಗಿ ಒಂದಕ್ಕೊಂದು ಬೆರೆಯುವಂತಹದ್ದಾಗಿದ್ದು, ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿದ್ದಲ್ಲಿ ಅವು ಪ್ರತ್ಯೇಕಗೊಳ್ಳುವುದಿಲ್ಲ ಅಥವಾ ಪದರಗಳನ್ನು ರೂಪಿಸುವುದಿಲ್ಲ ಎಂದು ಸಚಿವಾಲಯ ಹೇಳಿದೆ. ಭಾರತದಲ್ಲಿ ಗುಣಮಟ್ಟದ ಮಾನದಂಡಗಳಿಗೆ ಅನುಗುಣವಾಗಿರುವ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಪೂರೈಸಲಾಗುವುದು ಮತ್ತು ಗ್ರಾಹಕರಿಗೆ ಲಭ್ಯವಾಗುವ ಮುನ್ನ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸಲಾಗುವುದು ಎಂದು ಸಚಿವಾಲಯ ಭರವಸೆ ನೀಡಿದೆ. ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ಆತಿಥೇಯ ಇಂಗ್ಲೆಂಡ್ ಮತ್ತು ಭಾರತ ವನಿತೆಯರ ನಡುವೆ ಐತಿಹಾಸಿಕ ಏಕೈಕ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟ ಪ್ರಗತಿಯಲ್ಲಿದೆ. ಇತ್ತೀಚಿನ ವರದಿ ಬಂದಾಗ ಪ್ರವಾಸಿ ಭಾರತ ತಂಡ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 327 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿತ್ತು. ನಿನ್ನೆ ಇಂಗ್ಲೆಂಡ್ ತಂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕರ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಸಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ ನೆನಪು,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರು ಆಕಾಶವಾಣಿಯ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಕೋರ್ತಾ ಇರೋದು ನಿಮ್ಮ ಸಖಿ ಸುಜಾತ.

ಒಲವಿನ ಆಲಾಪ ಅನ್ನೋ ಈ ಶೀರ್ಷಿಕೆ ಕೇಳ್ತಾ ಇದ್ದ ಹಾಗೇನೆ ಇದು ಪ್ರೀತಿ ಪ್ರೇಮದ ಕುರಿತ ವಿಷಯ ಅಂತ ನಿಮ್ಗೀಗಾಗ್ಲೇ ಗೊತ್ತಾಗಿರುತ್ತೆ. ಪ್ರೀತಿ ಅನ್ನೋದು ಒಂದು ನವಿರಾದ ಭಾವನೆ, ಮನಸ್ಸನ್ನ ಅರಳಿಸೋ ಖುಷಿಯ ಸಂವೇದನೆ. ಪ್ರತಿ ಜೀವಿಯಲ್ಲೂ ಸರ್ವವ್ಯಾಪಿಯಾಗಿರೋ ಈ ಪ್ರೀತಿಯ ಮೊದಲ ಅಂಕುರ ಟೀನೇಜಲ್ಲೇ ಅಲ್ವಾ? ಬಾಲ್ಯದ ಪೊರೆ ಕಳಚಿ ಯೌವನಕ್ಕೆ ಕಾಲಿಟ್ಟಾಗ ಇಡೀ ಪ್ರಪಂಚ ಹೊಸದಾಗಿ ಬಣ್ಣ ಬಣ್ಣವಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ.

0: ಕಳೆದೆ.
1: ಹೀಗೆ ಹುಡುಗಾಟಿಕೆಯಲ್ಲಿ ಹುಟ್ಟಿದ ಪ್ರೀತಿ ಬಲ್ತು ಹೃದಯದಲ್ಲಿ ಆಳವಾಗಿ ಬೇರೂರಿ, ಈ ವ್ಯಕ್ತಿ ನನ್ನ ಜೊತೆ ಇದ್ರೆ ಮಾತ್ರ ನನ್ನ ಇಡೀ ಬದುಕು ಸುಂದರವಾಗಿರುತ್ತೆ ಅಂತ ಅನ್ಸೋದಕ್ ಶುರುವಾಗುತ್ತೆ. ಈ ಬಲವಾದ ಆಸೆ ಮುಂದೆ ಮಿಕ್ಕ ಯಾವ ವಿಷಯಗಳು ಕೂಡ ಮುಖ್ಯ ಆಗೋದೇ ಇಲ್ಲ ಅಲ್ವಾ?

ಸಸಿಯ ಆಸೆ ಏನೋ ಮೊಳೆತು ಸಸಿಯಾಗಿ ಹೆಮ್ಮರವಾಗಿ ಬೆಳೆಯುವಾಗಲೇ ಶುರುವಾಗುವುದು ಅಡ್ಡಿ ಆತಂಕಗಳು. ಮನೆಯವರ ಒಪ್ಪಿಗೆ, ಜವಾಬ್ದಾರಿಯನ್ನು ನಿಭಾಯಿಸುವಷ್ಟು ಸಂಪಾದನೆ, ವಿದ್ಯೆ, ಕುಲ, ಅಂತಸ್ತಿನ ಹೊಂದಾಣಿಕೆ, ಇವೆಲ್ಲ ಸವಾಲುಗಳು ಒಮ್ಮೆಲೆ ಎದುರಾಗಿ ಗಿರ್ಕಿ ಹೊಡೆಯೋದಕ್ಕೆ ಶುರು ಮಾಡುತ್ತೆ. ಅಲ್ಲಿವರೆಗೂ ಪ್ರೀತಿ ಅಂದ್ರೆ ಒಬ್ಬರಿಗೊಬ್ರು ಮೆಚ್ಚಿಕೊಂಡ್ರೆ ಸಾಕು ಅಂತಂದುಕೊಂಡವರಿಗೆ ಇದು ಇಷ್ಟು ಸುಲಭವಾದ ವಿಚಾರ ಅಲ್ಲ ಅಂತ ಗೊತ್ತಾಗೋದೇ ಆವಾಗ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ಕಾರ್ಯಕ್ರಮ. ಪ್ರೀತಿಯ ಹಾದಿ ಯಾವಾಗಲೂ ಕಲ್ಲು ಮುಳ್ಳೆ ಆಗಿರೋದಿಲ್ಲ. ನಮ್ಮ ಆಯ್ಕೆ ಸರಿಯಾಗಿದೆ ಅನ್ನೋ ಭರವಸೆ ಮೂಡಿಸೋದು ಬಹಳ ಮುಖ್ಯ. ಪರಸ್ಪರ ನಂಬಿಕೆ, ಕಾಳಜಿ, ಗೌರವ ಇಡೀ ಬದುಕಿಗೆ ಎಷ್ಟು ಮುಖ್ಯನೋ ಹಾಗೆ ಎಂಥ ಸಂದರ್ಭದಲ್ಲೂ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ತೀವಿ ಅನ್ನೋ ದೃಢವಾದ ಸಂಕಲ್ಪ ಕೂಡ ಅಷ್ಟೇ ಮುಖ್ಯ ಆಗುತ್ತೆ.

ಬಯಸಿದ ಪ್ರೀತಿ ದಕ್ಕುವವರಿಗೂ ಒಂಥರಾ ತೊಳಲಾಟ. ದಕ್ಕಿದ ಮೇಲೆ ಪ್ರತಿ ಕ್ಷಣನೂ ಹೊಸ ಮನ್ವಂತರ. ಹೊಸದಾಗಿ ಬದುಕು ಕಟ್ಕೊಳ್ಳುವಾಗ ಇರೋ ಹುರುಪು ಜೀವನದುದ್ದಕ್ಕೂ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಾದ್ರೆ ಅಂಥವರು ಸದಾ ಸುಖಿ.

ಎರಡು ವಿಭಿನ್ನ ಕುಟುಂಬ, ಮನಸ್ಸು, ಆಸಕ್ತಿ, ಆಲೋಚನೆ ಇರೋ ವ್ಯಕ್ತಿಗಳು ಒಂದು ಕಡೆ ಕೂಡಿ ಕಲೆತು ಇಡೀ ಬದುಕನ್ನ ಸವಸಬೇಕು ಅಂತ ಬಂದಾಗ ಇದೆಂಥ ವಿಚಿತ್ರ ಬಂಧ ಅಂತ ಅನ್ಸೋದಂತೂ ನಿಜ ಅಲ್ವಾ? ಏನಿದ್ರ ಅರ್ಥ, ಇದರ ಗುರಿ ಅಥವಾ ಗಮ್ಯ ಏನು ಅಂತ ಸೀರಿಯಸ್ ಆಗಿ ಯೋಚನೆ ಮಾಡಿದ್ದೆ ಆದ್ರೆ ಅಲ್ಲಿ ಪುನಃ ಕಾಣಿಸಿಗೋದು ಪ್ರೀತಿ ಮಾತ್ರ. ಎಲ್ಲೋ ಹುಟ್ಟಿ ಬೆಳೆದ ಇಬ್ಬರು ಬಂಧುಗಳಾಗಿ ಅನುರಾಗದ ಬಾಂಧವ್ಯದಲ್ಲಿ ಎಷ್ಟು ಅನ್ಯೋನ್ಯವಾಗಿ ಪ್ರೀತಿಯನ್ನ ಹಿಡಿದಿಟ್ಟುಕೊಳ್ಳಕ್ಕೆ ಸಾಧ್ಯ ಅನ್ನೋದೇ ಬದುಕಿನ ನಿಜವಾದ ಸವಾಲು. ಏನಂತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ಕಳಿಸಿ. ಎಲ್ಲರಿಗೂ ನಮಸ್ಕಾರ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

9:16 ಆಗ್ಬಿಡುತ್ತೆ. ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಜೊತೆಯಾಗೋದಕ್ಕೆ ನಾನು ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ಈ ಹೊತ್ತಲ್ಲಿ ನಮಸ್ತೆ.

ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷ ಮೂವತ್ತು ಸೆಕೆಂಡು ಸುಕೂನ್ ಕೇಪಲ್ ಕಾರ್ಯಕ್ರಮ ಇದು. ಇವತ್ತು ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಮೂರು ವಿಶೇಷ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಜೊತೆಯಾಗ್ತೀವಿ. ಮೊದಲನೆಯದಾಗಿ ದೋ ಬೇಗಾ ಜಮೀನ್ ಪರಿಣೀತ ವಿರಸ್ ಬಾಹು ಮಧುಮತಿ ಸುಜಾತ ಪರಾಖ್ ವಾಂದಿನಿ, ಈ ರೀತಿಯಾದಂತಹ ಚಂದದ ಚಲನಚಿತ್ರಗಳಿಗೆ ಫಿಲಂ ಫೇರ್ ಅವಾರ್ಡ್ ಅನ್ನು ಪಡೆದುಕೊಂಡಂತಹ ನಿರ್ದೇಶಕ ಇವರು. ದೋಬಿಗಾ ಜಮೀನ್ ಚಿತ್ರಕ್ಕೆ ಆಲ್ ಇಂಡಿಯಾ ಸರ್ಟಿಫಿಕೇಟ್ ಆಫ್ ಮೆರಿಟ್ ಫಾರ್ ಬೆಸ್ಟ್ ಫೀಚರ್ ಫಿಲಂ ಅವಾರ್ಡ್ ಕೂಡ ಸಿಕ್ಕಿತ್ತು. ಈ ಬಿರಸ್ ಬಾಹು ಚಿತ್ರಕ್ಕೂ ಕೂಡ 1954 ಈ ಒಂದು ಮೆರಿಟ್ ಆಫ್ ಸರ್ಟಿಫಿಕೇಶನ್ ಸಿಕ್ತಿತ್ತು. ಹಾಗೆ ದೇವದಾಸ್ ಚಿತ್ರಕ್ಕೂ ಕೂಡ ದೊರಕಿತ್ತು. ಮಧುಮತಿ ಚಿತ್ರಕ್ಕೆ ಪ್ರೆಸಿಡೆಂಟ್ ಸಿಲ್ವರ್ ಮೆಡಲ್ ಫಾರ್ ಬೆಸ್ಟ್ ಫೀಚರ್ ಫಿಲಮ್ ಇನ್ ಹಿಂದಿ ಅನ್ನುವಂತಹ ಅವಾರ್ಡ್ ಸಿಕ್ಕಿತ್ತು. ಅಷ್ಟೇ ಅಲ್ಲದೆ ಸುಜಾತ ಚಲನಚಿತ್ರಕ್ಕೂ ಕೂಡ ಆಲ್ ಇಂಡಿಯಾ ಸರ್ಟಿಫಿಕೇಟ್ ಆಫ್ ಮೆರಿಟ್ ಫಾರ್ ಬೆಸ್ಟ್ ಫೀಚರ್ ಫಿಲಮ್ ಅವಾರ್ಡ್ ಸಿಕ್ಕಿತ್ತು. ಬಾಂಧಿನಿ ಚಿತ್ರಕ್ಕೆ ಬೆಸ್ಟ್ ಫೀಚರ್ ಫಿಲಮ್ ಇನ್ ಹಿಂದಿ ಅನ್ನೋದಹ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು. ಕ್ಯಾನೀಸ್ ಫಿಲಂ ಫೆಸ್ಟಿವಲ್ನಲ್ಲಿ ದೋ ಬೀಗಾ ಜಮೀನ್ 1954 ಇಂಟರ್ನ್ಯಾಷನಲ್ ಪ್ರೈಸ್ ಅನ್ನು ಗೆದ್ದಿತ್ತು. ಅಂದರೆ ನಾಮಿನೇಟೆಡ್ ಆಗಿತ್ತು ಗ್ರ್ಯಾಂಡ್ ಪ್ರೈಸ್ ಆಫ್ ದ ಫೆಸ್ಟಿವಲ್ಗೆ. ಅಷ್ಟೇ ಪಾಮ್ ನಂತರ ಬಿರಾಜ್ ಬಾಹು ಸುಜಾತ ಚಲನಚಿತ್ರಗಳು ಕೂಡ ಈ ಒಂದು ಲೆಗಸಿಯನ್ನು ಮುಂದುವರೆಸಿದ್ವು. ಯಾರು ಈ ಚಲನಚಿತ್ರಗಳ ಹಿನ್ನೆರೆ ಕೆಲಸ ಮಾಡಿದಂತಹ ನಿರ್ದೇಶಕ ದಿಗ್ದರ್ಶಕ ಅಂದರೆ ಅವರೇ ಬಿಮಲ್ ರಾಯ್.

0: ವಾದ ಚಲನಚಿತ್ರಗಳನ್ನು ನಮಗೆ ನೀಡಿದಂತಹ ನಿರ್ದೇಶಕ ಮಾ ಪರಿಣಿತ ವಿರಾಜ್ ಬಾಹು ದೋವಿಗ ಜಮೀನ್ ಬಾ ಬೇಟಿ ದೇವದಾಸ್ ಮಧುವತಿ ಯಹೂದಿ ಸುಜಾತ ಅನಾದರ್ ನಿಮಾಯ್ ಪರಾಗ್ ಪ್ರೇಮ ಪತ್ರ ಬಾಂದಿನಿ ಇಷ್ಟೆಲ್ಲ ಚಲನಚಿತ್ರಗಳು. ನಿರ್ದೇಶಕರಾಗಿ ಅಷ್ಟೇ ಅಲ್ಲದೆ ಪ್ರೊಡ್ಯೂಸರ್ ಆಗಿ ಅನೇಕ ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿದ್ರು, ಎಡಿಟರ್ ಆಗಿ ಕೆಲಸ ಮಾಡಿದ್ದಾರೆ, ಸಿನಿಮಾಟೋಗ್ರಾಫರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ, ಒಂದು ಡಾಕ್ಯುಮೆಂಟ್ರಿಯನ್ನು ಕೂಡ ತೆಗೆದಿದ್ದಾರೆ, ಟೆನ್ಸ್ ಫಾರ್ ಇಂಡಿಯಾ ಅನ್ನುವಂಥದ್ದು. 2007 ಇವರಿಗೆ ಇಂಡಿಯಾ ಪೋಸ್ಟ್ ಸ್ಟ್ಯಾಂಪ್ನ ಇವರ ಒಂದು ಮುಖಾರವಿಂದದ ಛಾಪನ್ನು ಇರುವಂತಹ ಸ್ಟ್ಯಾಂಪನ್ನು ಕೂಡ ಹೊರತಂದು ಗೌರವವನ್ನು ನೀಡಿತು. ಬಿಮಲ್ ರಾಯ್ ಅವರು 1909 July 12 ಜನಿಸಿದ್ರು, ಅವರಿಗೆ ನಮ್ಮ ನಮನಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀನಿ. ಸುಕುನ್ ಕೇಪಲ್ ಕಾರ್ಯಕ್ರಮ ಹೇಗನ್ನಿಸ್ತದೆ ಅನ್ನೋದನ್ನು ತಿಳಿಸಬೇಕಾದರೆ 9480901013 ಈ ವಾಟ್ಸಪ್ ಸಂಖ್ಯೆಗೆ ವಾಟ್ಸಪ್ ಮುಖಾಂತರ ಸಂದೇಶ ಕಳಿಸ್ತಾನೇ ಇರಿ, ಜೊತೆಯಾಗಿರಿ, ಎಫ್ಎಂ ರೇನ್ಬೋನ ಕೇಳ್ತಾನೆ ಇರಿ.
1: ಚುಪ್ಕೆ ಸೇ ದಿಲ್ ದೇ ದೇ
2: ನೈತೆ
1: ನೈತೆ

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿ

0: ಇರೋ ಸಂಗಾತಿ.
1: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ. ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಒಂಬತ್ತು ಗಂಟೆ 31 ನಿಮಿಷ ಕನ್ನಡ ಕಾಮನಬಿಲ್ಲು 101.3 ನಮ್ಮ ಪ್ರತಿ ಕ್ಷಣವನ್ನ ಸಖತ್ತಾಗಿ ಅನಿಸುವಂತಹ ಸುಕುನ್ ಕೆಪಲ್ ಜೊತೆಯಾಗಿದೆ. ಈ ಹೊತ್ತಲ್ಲಿ ನಾವು ಒಂದಷ್ಟು ಮಾತಾಡ್ತಾ ಸಾಕ್ತಾ ಇದ್ದೀವಿ, ವಿಶೇಷ ವ್ಯಕ್ತಿಗಳ ಬಗ್ಗೆ ಮಾತಾಡೋಣ ಅಂದಿದ್ದೆ. ಆ ಮತ್ತೊಬ್ಬ ವ್ಯಕ್ತಿ ಯಾರು ಗೊತ್ತಾ? ನಮ್ಮ ಮನಸ್ಸನ್ನು

ನ ಕದ್ದಂತಹ ನಟ. ಯಾರವರು ಹೇಳ್ಬೇಕಾ? ಎಷ್ಟೆಲ್ಲ ಚಂದದ ಚಲನಚಿತ್ರಗಳ ಮುಖಾಂತರ ಖಂಡಿತವಾಗ್ಲೂ ನಮ್ಮೆಲ್ಲರ ಮನಸ್ಸಿನಲ್ಲಿ ಸದಾ ನೆಲೆಯಾಗಿದ್ದಾರೆ ಇವರು. ಸ್ಟಾರ್ಟಿಂಗ್ ಡೇಸಲ್ಲಿ ಅವರ ಚಂದದ ವಿಕ್ಟರಿಯನ್ನ ತಂದುಕೊಂಡಂತಹ ಚಿತ್ರಗಳು ಜಿದಿ ಮತ್ತೆ ಬರೀ ಬೆಹನ್. 1949 ಈ ಒಂದು ಚಲನಚಿತ್ರಗಳಲ್ಲಿ ಇವರು ಕಾಣಿಸ್ಕೊಂಡ್ರು. ಅದಾದ ನಂತರ ಅವರು ಕಾಣಿಸ್ಕೊಂಡಂತಹ ಅನೇಕ ಚಲನಚಿತ್ರಗಳಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ದಿಲೀಪ್ ಕುಮಾರ್, ದೇವಾನಂದ್, ರಾಜ್ ಕಪೂರ್ ಅಂತಹ ಲೀಡ್ ಹೀರೋಗಳ ಎದುರಿಗೆ. ಆದರೆ ಅನೇಕ ಚಲನಚಿತ್ರಗಳಲ್ಲಿ ಅವರು ತುಂಬ ಒಳ್ಳೆಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಆಸಾ, ದೇವದಾಸ್, ಮಧುಮತಿ, ದಿಲ್ ದಿಯಾ ದಿಯಾ, ರಾಮ್ ಔರ್ ಶ್ಯಾಮ್, ಆದ್ಮಿ, ಜಿದ್ದಿ, ಮುನಿಮಿ, ಅಮರ್ದೀಪ್, ಜಬ್ ಪ್ಯಾರ್ ಕಿಸೀ ಸೇ ಹೋತಾ ಹೈ, ಆ ಚೋರಿ ಚೋರಿ ಜಾಗ್ತೇ ರಹೋ, ಚಾಲಿಯಾ, ಜಸ್ ದೇಶ್ ಮೇ ಗಂಗಾ ಬೆಹತಿ ಹೇ, ಹೀಗೆ ಸಾಲು ಸಾಲು ಚಲನಚಿತ್ರಗಳ ಲಿಸ್ಟನ್ನೇ ಕೊಡ್ಬೋದು. ಯಾರಿವರು ಗೊತ್ತಾಗಿರುತ್ತೆ ನಿಮಗೆ. ಸರಿಸುಮಾರು 362 ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿರುವಂತಹ ನಮ್ಮ ಪ್ರೀತಿಯ ಪ್ರಾಣ್ ಅಂತ ಅಲೆ ಪ್ರಖ್ಯಾತಿ ಪಡೆದಿರುವಂತಹ ಪ್ರಾಣ್ ಕ್ರಿಶನ್ ಸಿಖಂದ್ ಅವರು. ಜುಲೈ 12 ತಾರೀಕು ಅವರು ನಮ್ಮನ್ನ ಅಗಲಿದ್ರು. ಅವರಿಗೆ ನಮ್ಮ ನಮನಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಂದುವರೆಸೋಣ. FM ರೇನ್ಬೋ 101.3 MHz ನಲ್ಲಿ ಸಂದೇಶಗಳನ್ನು ಕಳಿಸ್ಕೊಡ್ತಾ ಜೊತೆಯಾಗಿರಿ, FM ರೇನ್ಬೋನ ಕೇಳ್ತಾನೆ ಇರಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೇವೆ ನಾವು ನೀವು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಅಂದ ಹಾಗೆ ಇನ್ನೊಬ್ಬ ಮಹನೀಯರ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಇವರ ಬಗ್ಗೆ ಹೇಳಬೇಕು ಅಂದರೆ ನಾವು ಪತಂಗ್ ಮೂವಿಗೆ ಹೋಗಬೇಕಾಗತ್ತೆ. ಸೋಹನ್ ಪಾತ್ರ, ರಾಜ್ ಪಾತ್ರ ನೆನಪಿದೆಯಾ ಜೋಗನ್ ಚಿತ್ರದಲ್ಲಿ? ಹಾಗೆ ಕಿಶೋರ್ ಪಾತ್ರ ನೆನಪಾಗಲೇಬೇಕು ವಚನ್ ಚಿತ್ರದಲ್ಲಿ. ಚಿರಾಗ್ ಕಹಾ ರೋಶ್ನಿ ಕಹಾ ಚಿತ್ರದಲ್ಲಿ ಡಾಕ್ಟರ್ ಆನಂದ್ ಪಾತ್ರ ನೆನಪಿದೆ ಅಲ್ವಾ? ಕಲಾಬಜಾರ್ ಚಿತ್ರದಲ್ಲಿ ತಾವೇ ಆಗಿ ಬಂದಿದ್ದಂತಹ ಒಂದು ಕಾಮಿಯೋ ರೋಲ್ ಮಾಡಿದರು. ಅಷ್ಟೇ ಅಲ್ಲದೆ ಘರಾನಾ ಚಿತ್ರದಲ್ಲಿ ಕಮಲ್ ಪಾತ್ರ, ಸಂಗಮ್ ಚಿತ್ರದಲ್ಲಿ ಮ್ಯಾಜಿಸ್ಟ್ರೇಟ್ ಗೋಪಾಲ್ ವರ್ಮನ ಪಾತ್ರ ಮಾಡಿ ಫಿಲ್ಮ್ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ಗೆ ನಾಮಿನೇಟ್ ಕೂಡ ಆಗಿದ್ರು. ದಿಲ್ ಏಕ್ ಮಂದಿರ್ ಚಿತ್ರದಲ್ಲೂ ಕೂಡ ಡಾಕ್ಟರ್ ಧರ್ಮೇಶ್ ಪಾತ್ರಕ್ಕೆ ಅವರಿಗೆ ಫಿಲಮ್ ಅವಾರ್ಡ್ ಫಾರ್ ಬೆಸ್ಟ್ ಆ್ಯಕ್ಟರ್ಗೆ ನಾಮಿನೇಟ್ ಆಗಿದ್ರು. ಶ್ಯಾಮ್ ಚಿತ್ರದ ಆಯ್ ಮಿಲನ್ ಕಿ ಬೇಲಾ ಚಿತ್ರ ನೆನಪಿರಬೇಕು. ಆರ್ಜು ಚಿತ್ರದ ಗೋಪಾಲ್ ಅಲಿಯಾಸ್ ಸರ್ಜು ಪಾತ್ರ ನೆನಪಿರಬೇಕಲ್ವಾ? ಅರೇ ರೀ, ಗೋಲಾ ಅವ್ರ ಕಾಲ ಚಿತ್ರದಲ್ಲಿ ಡಬಲ್ ಆಕ್ಟಿಂಗ್ ಮಾಡಿದ್ರಲ್ರಿ, ಕರಣ್ ಸಿಂಗ್ ಅಥವಾ ಕಾಲಿ ಸಿಂಗ್ ಅವರೇ, ನಮ್ಮ ರಾಜೇಂದ್ರ ಕುಮಾರ್. 2019 ಭಾರತೀಯ ಅಂಚೆ ಇಲಾಖೆ ಇವರಿಗೆ ಒಂದು ಸ್ಟ್ಯಾಂಪನ್ನ, ಇವರ ಒಂದು ಭಾವಚಿತ್ರದೊಟ್ಟಿಗೆ ಹೊರ ತರೋದ್ರ ಮೂಲಕ ಗೌರವವನ್ನು ಸಲ್ಲಿಸ್ತು. ಜುಲೈ 12, 1999 71ನೇ ವಯಸ್ಸಿನಲ್ಲಿ ನಮ್ಮನ್ನು ಬಿಟ್ಟು ಅಗಲಿದಂತಹ ರಾಜೇಂದ್ರ ಕುಮಾರ್ ಅವರಿಗೆ ನುಡಿ ನಮನಗಳನ್ನು ಅರ್ಪಿಸ್ತಾ

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನೋ? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
3: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನ್ ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅದು ಕನ್ನಡ ಕಾಮದಬಿಲಿನಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ. ಇವತ್ತು ನಾವು ಸುಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸಿ ಅಂತ ಕೇಳಿದಕ್ಕೆ ಕಿಶನ್ ರೋಷ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಶ್ರೀವತ್ಸ ಎಸ್ ಭಟ್ ತೀರ್ಥಹಳ್ಳಿಯಿಂದ ನಮಗೆ ಭೀಮಲ್ ರಾಯ್ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಅದಾದ ನಂತರ ಬಂದಿದೆ ಸಂದೇಶ ಶಾಂತಾಚಾರ ಬಡಿಗೇರ ಅವರದ್ದು. ಕಡಗಂಚಿಯ ಧರ್ಮಣ ಧನಿ ಅವರೇ, ಉಮೇಶ್ ಅವರೇ, ಸಿರಿಗೆರೆಯಿಂದ ನೀವು ಕಳಿಸಿರೋ ಸಂದೇಶನೂ ಬಂದು ನಮ್ಮನ್ನು ತಲುಪಿದೆ. ಇವತ್ತಿನ ಸುಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ ನಾವು ಬಿಮಲ್ ರಾಯ್ ಅವರ ಬಗ್ಗೆ, ಪ್ರಾಣ್ ಅವರ ಬಗ್ಗೆ ಮತ್ತು ರಾಜೇಂದ್ರ ಕುಮಾರ್ ಅವರ ಬಗ್ಗೆ ಮಾತಾಡ್ತಾ, ಅವರು ನಟಿಸಿರುವಂತಹ, ಅವರು ನಿರ್ದೇಶನ ಮಾಡಿರುವಂತಹ ಚಲನಚಿತ್ರ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಸಾಕು ಬಂದ್ವಿ. ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತಲ್ವಾ? ಸಂದೇಶಗಳೇ ಹೇಳ್ತಾ ಇದೆ ಆ ಮಾತನ್ನ. ಧನ್ಯವಾದಗಳು ಅಂತ ನಾವು ಕೂಡ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇನ್ನೊಂದು ಗೀತೆಯ ಜೊತೆಯಾಗಿ ಸದಾ ಕೇಳ್ತಾರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್.

10:01 ಜೊತೆಯಾಗಿರೋ ಕಾರ್ಯಕ್ರಮ ಕನಸಿನ ಲೋಕ. ಮಾತಾಡೋ ವಿಷಯ ಸಾಕಷ್ಟು, ಹಾಡುಗಳು ಸಾಕಷ್ಟು ಸಾಕಷ್ಟು ಸಾಕಷ್ಟು, ಮಾತು ಮತ್ತಷ್ಟು. ಜೊತೆಯಾಗತ್ತೆ ಕನಸಿನ ಲೋಕಕ್ಕೆ ಕಾಲಿಡೋ ಈ ಹೊತ್ತಿನಲ್ಲಿ ಕೇಳ್ತಾರೆ FM Rainbow 101.3 MHz.

ಎಂಥ ಚಂದದಾಗಿದ್ದೊಟ್ಟಿಗೆ ನಮ್ಮ ಕಾರ್ಯಕ್ರಮ ಶುರುವಾಯಿತಲ್ವಾ? ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಮತ್ತೊಂದು ಸಾರಿ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನೆಮ್ಮದಿ ಎಲ್ಲಪ್ಪ ಸಿಗುತ್ತೆ, ತುಂಬ ಹೊತ್ತು ಪ್ರಶ್ನೆ ಕಾಡಿಸ್ಕೊಡ್ತಿರುತ್ತೆ. ಪ್ರಶ್ನೆಯೇ ಉತ್ತರ ಹುಡುಕಕ್ಕೆ ನಾವು ಹೋಗಬೇಕಾಗಿರೋದು ಪ್ರಕೃತಿಗೆ. ಪ್ರಕೃತಿಯ ಮಡಿಲಲ್ಲಿ ಸಿಗೋ ನೆಮ್ಮದಿ ಬೇರೆಲ್ಲೂ ಸಿಗೋಲ್ಲ ಕಣ್ರಿ, ಹೌದಲ್ವಾ? ಇದು ಕನಸಿನ ಲೋಕ ಕಾರ್ಯಕ್ರಮ, ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ. ಅರಿಶಿನ ಕುಂಕುಮ ಚಿತ್ರದ ಗೀತೆ ಮೂಡಿ ಬಂತು. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ದಾರಾ ಬೇಂದ್ರೆ ಅವರ ರಚನೆಯ ಗೀತೆಗೆ ಸಂಗೀತ ಸಂಯೋಜಿಸಿದವರು ವಿಜಯ ಭಾಸ್ಕರ್. ಮನಸ್ಸೇ ಓ ಮನಸ್ಸೇ ಈ ಗೀತೆನ ಕೇಳೋಣ. ಕೆ ಕಲ್ಯಾಣ್ ಅವರು ಸಾಹಿತ್ಯ ನೀಡಿ ಸಂಗೀತ ಸಂಯೋಜಿಸಿದ್ದಾರೆ. ಚಿತ್ರ ಅವರ ಧ್ವನಿಯಲ್ಲಿ ಮತ್ತು ಭದ್ರಿಪ್ರಸಾದ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ ಚಂದ್ರಮುಖಿ ಪ್ರಾಣಸುಖಿ ಚಿತ್ರದ್ದು. ಈ ಗೀತೆಯ ನಂತರ 6.39 ಚಿತ್ರದ ಗೀತೆ ರಾಮ ರಾಮ ರಾಮ ಮೂಡಿಬರುತ್ತೆ. ಪಿ ಬಿ ಶ್ರೀನಿವಾಸ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಟಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಇದೆ. ಈ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಈ ಹೊತ್ತಲ್ಲಿ ನಮ್ಮ ಜೊತೆಯೇ ಇರಿ, ಎಫ್ಎಂ ರೇನ್ಬೋನ ಕೇಳ್ತಾನೆ ಇರಿ. ಸಂದೇಶ ಕಳಿಸ್ಬೇಕಾ? 9484809103 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ಸಂದೇಶಗಳು ನಿಮ್ಮಿಂದ ಬಂದು ತಲುಪ್ತಾ ಇದೆ ನಮ್ಮನ್ನ. ಯಾರ್ಯಾರು ಸಂದೇಶ ಕಳುಹಿಸಿ ಕೊಟ್ಟಿದ್ದಾರೆ, ಮಂಡಿಕಲ್ ಕೃಪಾ ಅವರ ಸಂದೇಶ ಬಂದು ನಮ್ಮನ್ನ ತಲುಪಿತ್ತಾಗಿತ್ತು. ಭಾಗ್ಯರಾಮಣ್ಣ ಅವರೇ, ನೀವು ಸಂದೇಶ ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬಂದಿದೆ ಸಂದೇಶ ನಮಗೆ ಕಾಳತಮ್ಮನಹಳ್ಳಿಯಿಂದ ಮಂಜುನಾಥ್ ಅವರದ್ದು. ನಾವಿಷ್ಟೇ ಪದವಿ ಕಳಿಸಿದ್ರು, ಪ್ರತಿದಿನ ಪ್ರಕೃತಿಯಿಂದ ಹೊಸ ವಿಷಯ ಕಲಿತಾ ಇರೋ ವಿದ್ಯಾರ್ಥಿಗಳೇ ಅನ್ನವರು ಅನೂಷ ಹರೀಶ್ ಅವರ ಸಂದೇಶ ಮಲ್ಲೇಶ್ವರಂನಿಂದ ಬಂದಿದೆ. ಇನ್ನಷ್ಟು ಸಂದೇಶ ಇದೆ, ಇನ್ನಷ್ಟು ಮಾತುಕತೆ ಇದೆ, ಜೊತೆಯಾಗಿ ಸಾಕ್ತಾ ಇದ್ದೀವಿ. ಮಾತುಗಳು ಹಾಡುಗಳ ಹಬ್ಬ ಮುಡಿ ಬರ್ತಾ ಇದೆ. ಕನ್ನಡ ಕಾಮನವಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಈ ಹೊತ್ತಲ್ಲಿ ನಿಮ್ಮ ಸಂದೇಶ ನಮ್ಮನ್ನು ಬಂದು ತಲುಪಬೇಕು ಅಂದರೆ ಏನು ಮಾಡಬೇಕು? 9480901013 9480901013 ಈ ವಾಟ್ಸಪ್ ಸಂಖ್ಯೆಗೆ ವಾಟ್ಸಪ್ ಮುಖಾಂತರ ಸಂದೇಶವನ್ನು ಕಳಿಸ್ಕೊಟ್ಟು ನಿಮ್ಮ ಈ ಹೊತ್ತಿನ ಹಾಡುಗಳ ಪ್ರಯಾಣ ಹೇಗನ್ನಿಸ್ತಾ ಇದೆ, ಮಾತುಗಳ ಪ್ರಯಾಣ ಹೇಗನ್ನಿಸ್ತಾ ಇದೆ ಅನ್ನೋದನ್ನು ನಮ್ಮ ಜೊತೆಯಾಗಿ ನೀವು ತಿಳಿಸ್ಬೋದು. ನಿಮ್ಮ ಸಂದೇಶಕ್ಕೋಸ್ಕರ ನಾವು ಕೂಡ ಕಾಯ್ತಾ ಇರ್ತೀವಿ. ಕೇಳ್ತಾನೆ ಇರಿ, ಜೊತೆಯಾಗೆ ಇರಿ. ಇದು FM ರೇನ್ಬೋ 101.3 ಮೆಗಾಹರ್ಟ್ಸ್. ಇದೀಗ ಮುಡಿ ಬರುತ್ತೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ ಗೀತೆ ರಂಗಭೂಮಿಯೇ. ಹರಿಚರಣ್ ಅವರ ಧ್ವನಿಯಲ್ಲಿ ಕಿರಣ್ ಕಾವೀರಪ್ಪ ಅವರ ರಚನೆಯ ಗೀತೆಗೆ ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನ ಇದೆ. ಈ ಗೀತೆಯ ಬಳಿಕ ನಿನ್ನೆಯಷ್ಟೇ ನಮ್ಮನ್ನ ಇಹಲೋಕದಲ್ಲಿ ಆಗಲಿರುವಂತಹ, ಸದಾಕಾಲ ನಮ್ಮೆಲ್ಲರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದುಕೊಳ್ಳುವಂತಹ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದಿರೋ ಗೀತೆ ಗೆಜ್ಜೆ ಪೂಜೆ ಚಿತ್ರದಿಂದ ಮೂಡಿಬರುತ್ತೆ. ವಿಜಯ ಭಾಸ್ಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ, ವಿಜಯ ನಾರಸಿಂಹ ಅವರ ಸಾಹಿತ್ಯ ಇರುವಂತಹ ಗೀತೆ ಇದು. ಗೀತೆಗಳನ್ನ ಕೇಳ್ತಾ ಜೊತೆಯಾಗಿ ರಿ, FM ರೇನ್ಬೋದಲ್ಲಿ ಸಂದೇಶವನ್ನ ಕಳಿಸ್ಕೊಡ್ತಾನೆ ಇರಿ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00 PM
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 MHz ಗಳಲ್ಲಿ

ಹತ್ತು ಗಂಟೆ 30 ನಿಮಿಷ, ಏನ್ರಿ ಸಮಯ ಹೋಗ್ತಿರೋದು ಗೊತ್ತಾಗ್ತಾನೆ ಇಲ್ಲ. ಕನ್ನಡ ಕಾಮನಬಿಲ್ಲು 101.3 MHz FM ರೈನ್ಬೋನ ಕೇಳ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳನ್ನು ಆಡಲೇಬೇಕು ನಾವು ನಿಮ್ಮ ಸಂದೇಶಗಳ ಜೊತೆ ಜೊತೆಯಾಗಿ. ಇಷ್ಟು ಚಂದದ ಗೀತೆ ಅಲ್ಲ, ಮಗುವೇ ನಿನ್ನ ಹುನಗೆ. ತಾಯಂದಿರಿಗೆ ತಂದೆಯರಿಗೆ ಮಕ್ಕಳ ನಗು ಜಗತ್ತನ್ನೇ ಮರೆಸುತ್ತೆ. ಕಷ್ಟ ಪಡ್ತಾ ಇದ್ದೀವ, ಅರೆ ಅದು ಕಷ್ಟ ಅಲ್ಲರಿ, ಜೀವನಕ್ಕಿಷ್ಟ, ನನ್ನ ಮಕ್ಕಳಿಗಾಗಿ, ನನ್ನ ಮಗುಗಾಗಿ ಅನ್ನೋ ಒಂದು ಭಾವನೆಯನ್ನು ತಂದುಕೊಡುತ್ತೆ. ಒಂದು ವಿಚಾರ ಹೇಳಲೇಬೇಕು, ಭೂಮಿಗೆ ತಂಪನ್ನ ಎರೆಯೋದು ಯಾವುದು? ಮಳೆಯ ಹನಿಗಳು. ಹಾಗೆ ಮನಸ್ಸಿಗೆ ತಂಪೆರಿಯೋದು ನಗು. ಇಂತಹ ನಗು ಎಲ್ಲರ ಮನಸ್ಸಿನಲ್ಲಿ ಸದಾಕಾಲ ಇರಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಕನಸಿನ ಲೋಕ ಕಾರ್ಯಕ್ರಮ ಇದು. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಸಂದೇಶ ಕಳಿಸ್ಕೊಡೋದಾದರೆ 9480910013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಅಂದಹಾಗೆ ಈ ಹೊತ್ತು ತಂಗಾಳಿ ಬೀಸು ಹೊತ್ತು. ಹೂವಿಗೆ ತಂಗಾಳಿ ಬೀಡುವೆ? ಈ ಒಂದು ಪ್ರಶ್ನೆ ಕವಿಯ ಮನಸ್ಸಿನಲ್ಲಿ ಮೂಡಿದಾಗ ಈ ಗೀತೆ ಹೊರಬಂದಿದೆ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಇರೋ ಗೀತೆಗೆ ಚಿತ್ರ ಅವರ ಧ್ವನಿ, SP ಬಾಲಸುಬ್ರಹ್ಮಣ್ಯವರ ಧ್ವನಿಯೊಟ್ಟಿಗೆ ಸೇರಿದೆ ಚಂದ್ರೋದಯ ಚಿತ್ರದಲ್ಲಿ. ಈ ಗೀತೆಯ ನಂತರ ಭೂಪತಿ ರಂಗ ಚಿತ್ರದ ಗೀತೆ ನಿಮಗಾಗಿ ಕಾಯ್ತಾ ಇದೆ. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮೂಡಿ ಬಂದಿರೋ ಗೀತೆಯ ಸಾಹಿತ್ಯ ಗೀತಪ್ರಿಯ ಅವರದ್ದು. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಇದೆ. ನಾಗರಿಕ ಮಾನವ ಕಾರ್ಯಕ್ರಮ ಕೇಳ್ತಾ ಇರಿ, ಜೊತೆಯಾಗಿರಿ. FM ರೈನ್ಬೋ 101.3 MHz ಇದು.

8:41 ಆಗೋಗುತ್ತೆ. ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ದು. ಎಂಥ ಚಂದದ ಗೀತೆಗಳ ಜೊತೆಯಾಗಿ ನಾವು ಈ ಹೊತ್ತನ್ನು ಕಳೀತಾ ಇದ್ದೀವಿ ಅಂದರೆ ಬಹುಶಃ ನಮಗೆ ಗೊತ್ತೇ ಆಗ್ತಿಲ್ಲ. ಏನಾಗ್ತಾ ಇದೆ, ಸಮಯ ಹೇಗೆ ಹೋಗ್ತಾ ಇದೆ, ಮಾತುಕತೆ ಹೇಗೆ ನಡೀತಾ ಇದೆ ಅಂತ. ಬಿಕಾಸ್ ಈ ಹೊತ್ತು ಅಷ್ಟು ಮಾತುಗಳು ನಿಮ್ಮಿಂದ ಮುಡಿ ಬರ್ತಾ ಇದೆ. ಸಂದೇಶಗಳನ್ನ ನೋಡ್ತಾ ನೋಡ್ತಾ ನನಗಂತೂ ತುಂಬ ಜಾಸ್ತಿ ಖುಷಿ ಆಗ್ತಿದೆ. ಯಾರ್ಯಾರು ಸಂದೇಶ ಕಳಿಸಿದ್ದೀರಾ ನೋಡೋಣ. ಒಳ್ಳೆಯ ಹಾಡುಗಳನ್ನು ಕೇಳೋದಕ್ಕೆ ಯಾವ ಜನ್ಮದ ಪುಣ್ಯ ಮಾಡಿದ್ವಿ ಎಂದವರು ಶ್ರೀನಾಥ್ ಕೀರ್ತನ ಅವರು KP ಅಗ್ರಹಾರದಿಂದ. ಶಾಂತಾಚಾರ ಬಡಿಗೇರ ನಿಮ್ಮ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದ್ರೆ. ಸುಮಾ ನಿರಂಜನ ಅವರು ಬೆನಕನ ಹಳ್ಳಿ ಹೊನ್ನಾಳಿ ತಾಲೂಕಿನಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ, ಗಾನ ಭಾಳ ಚಲೋ ಅವೇ ರೀ ಮೇಡಮ್ ಅಂತ ಹೇಳುತ್ತಿದ್ದಾರೆ. ಥ್ಯಾಂಕ್ ಯು ರೀ. ಚಿದಾನಂದ TV ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿಕೊಟ್ಟಿದ್ರೆ. ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಶ್ರೀವರ್ಧನ ಅವರ ಶಾಲಿಮಠ ಅವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ, ಮಂಜುನಾಥ ಪುಟ್ಟರಾಮ ಕಾಳತಮ್ಮನಹಳ್ಳಿಯಿಂದ, ಚರಿತಾ ಜೊತೆಯಾಗಿ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅನ್ನವರು ಕಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ. ಮತ್ತಷ್ಟು ಸಂದೇಶ ಇದೆ, ಖಂಡಿತ ಹೇಳ್ತೇನೆ ಯಾರ್ಯಾರ ಸಂದೇಶ ಏನೇನು ಮಾತನ್ನ ಹೇಳ್ತಾ ಇದೆ ಅಂತ. ಈ ಹೊತ್ತಲ್ಲಿ ನಿಮ್ ಸಂದೇಶ ಬರಬೇಕು ನಮಗೆ ಅಂದ್ರೆ 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ನಮ್ಮ ಪ್ರಯಾಣ

ಎಷ್ಟು ಚಂದವಾಗಿ ಸಾಕ್ತಾ ಇದೆ ಅಲ್ವಾ? ಆದರೆ ಒಂದು ವಿಚಾರ ನೆನ್ಪಿಟ್ಕೋಬೇಕು, ನಾವು ಜೀವನದಲ್ಲಿ ಕಳೆಯುವಂತಹ ಒಂದಷ್ಟು ಕ್ಷಣಗಳನ್ನು ಓದೋದೊಂದು ಸುಂದರ ಪ್ರಯಾಣ ಅಂದ್ಕೋತೀವಿ, ನನ್ನ ಕೆಲಸದ ಪ್ರಯಾಣ ತುಂಬ ಚೆನ್ನಾಗಿತ್ತು ಅಂದ್ಕೋತೀವಿ, ಯಾರ ಜೊತೆಗೂ ಬದುಕುವಂತಹ ಜೀವನ ಪ್ರಯಾಣ ಚೆನ್ನಾಗಿದೆ ಅಂತ ಅಂದ್ಕೋತೀವಿ. ಆದರೆ ಒಂದು ವಿಚಾರ ಗೊತ್ತಾ, ಜೀವನ, ಇಡೀ ಜೀವನ ಅನ್ನೋದಿದೆಯಲ್ಲ, ಇದೇನೆ ಸುಂದರವಾದ ಪ್ರಯಾಣ. ನಾವದನ್ನು ಬದುಕಬೇಕಷ್ಟೇ, ಬಾಳ್ಬೇಕಷ್ಟೇ. ಆ ಸುಂದರವಾದ ಪ್ರಯಾಣದಲ್ಲಿರುವಂತಹ ಆ ಬದುಕಿನ ಚಂದದ ಚಕ್ರಗಳ ಜೊತೆ ಜೀವನವನ್ನು ಕಟ್ಕೊಳ್ಳೋದನ್ನು ಕಲಿಬೇಕಷ್ಟೆ. ನಿಮಗೇನು ಅನಿಸುತ್ತೆ?

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
3: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನ್ ಮಾತಾಡ್ಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

ಎಂಥ ಚಂದದ ಗೀತೆಗಳಲ್ವಾ. ಬಂದಿತ್ತು ಸಂದೇಶ ನಿಮ್ಮ ಕಡೆಯಿಂದ. ಅದಕ್ಕೂ ಮುಂಚೆ ಈ ಹಾಡುಗಳನ್ನು ಹಾಡಿದವ್ರು ಯಾರು ತಿಳ್ಕೊಳ್ಳೋಣ. ಮಧು ಬಾಲಕೃಷ್ಣ ಅವರ ಧ್ವನಿಯಲ್ಲಿ ಮೊದಲು ಮೂಡಿಬಂದ ಗೀತೆ ಕಣಕಣದೆ, ಶಾರದೆ ಆಪ್ತ ಮಿತ್ರ ಚಿತ್ರದ ಕವಿರಾಜ್ ಅವರ ಸಾಹಿತ್ಯ, ಗುರು ಕಿರಣ್ ಅವರ ಅದ್ಭುತವಾದ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಈಗಷ್ಟೇ ಕೇಳಿದ್ರೆ ಗೀತೆ ಒಂದು ದಿನ ಗೆಜ್ಜೆ ಪೂಜೆ ಚಿತ್ರದ ಗೀತೆ. ಇದು ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ. ಸುಭಾನ್ ಕೋರಿ ಹಂಪಿ ಹಂಪಸಾಗರದಿಂದ ಸಂದೇಶ ಕಳಿಸಿಕೊಟ್ಟಿದ್ದರೆ ದಾಕ್ಷಾಯಣಿ ಅವರ ಸಂದೇಶ ಬಂದು ತಲುಪಿದೆ. ತೇಜಸ್ ಅವರ ಜೊತೆಯಾಗಿ ಯಲಹಂಕ ಬೆಂಗಳೂರಿನಿಂದ ಅದಾದ ನಂತರ ಬಂದಿದೆ ಸಂದೇಶ. ಹೇಮಾವತಿ, ಶ್ವೇತಾ, ಸ್ವಾತಿ, ಚಟ್ಟಿಮಾನಿ, ಭಾಗಮಂಡಲ, ಕುಡಗು ನಿಮ್ಮ ಸಂದೇಶ. ನಂತರ ಕಳಿಸಿದ್ದಾರೆ ಸಂದೇಶ ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, ಎನ್ಇಎಸ್ ಬಡಾವಣೆ, ಹೊಸದುರ್ಗದಿಂದ ಮಡಿಕಲ್ ಕೃಪಾ, ಉಮೇಶ್ ಅವರ ಸಂದೇಶ ಬಂದಿದೆ. ಥ್ಯಾಂಕ್ ಯು ನಿಮಗೂ ಕೂಡ. ಅದಾದ ನಂತರ ವೀರಪ್ಪ ಗುರಿಕಾರ್, ಸುಮಂಗಲ, ನಿರ್ಮಲ, ಭಾರತಿ, ಕುಸುಮ, ಪಾವನಿ, ನಕ್ಷ ಇವರೆಲ್ಲರ ಸಂದೇಶ ಬಂದು ನಮ್ಮನ್ನು ತಲುಪಿರುವಂಥದ್ದು ಗದಗದಿಂದ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಚಳ್ಳಕೆರೆಯ ಮಲ್ಲಪ್ಪ ಶೇಟ್ ಶರಣಪ್ಪ ಬಳೆಗೀರ್ ಅವರ ಸಂದೇಶ ಬಂದಿದ್ರೆ ಈ ಹರಿಹರನ್ ವಿಜ್ಞಾನ ನಗರದಿಂದ ಬಂದು ಹೇಳ್ತಾರೆ ಮಾತು. ಕಾವ್ಯದ ಕಲ್ಪನೆಗೆ ರಾಗವನ್ನಿಟ್ಟು ಗಾಯಕರ ಕಂಠದ ಸವಿಯನ್ನು ತುಂಬಿ ಕೇಳುಗರ ಕಿವಿಗೆ ಇಂಪನ್ನು ನೀಡುವ ಕಲಾ ಸೇವೆಯೇ ಕನಸಿನ ಲೋಕ. ಆಹಾ, ತುಂಬಾ ಚೆಂದಾಗಿದೆ ನಿಮ್ಮ ಸಾಲು. ಕಿಶನ್ ರೋಷನ್, ಶೋಭಾ ರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ ಅನುಷ ಅವರ ಸಂದೇಶದ ನಂತರ ಹರೀಶ್ ಅವರ ಸಂದೇಶ ಬಂದದ್ದು ಮಲ್ಲೇಶ್ವರಂನಿಂದ. ಚಿದಾನಂದ, ಟಿಬಿ ಸರ್ಕಲ್, ಹೊಸದುರ್ಗದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ದ ಈ ಹೊತ್ತಿನ ಮುಂದಿನ ಗೀತೆಯನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಈಗ ಮುಡಿ ಬರ್ತಾ ಇದೆ ಯಾರಿವನು ಚಿತ್ರದ ಗೀತೆ. ಕಣ್ಣಿಗೆ ಕಾಣುವ ದೇವರು ಎಂದರೆ ಮಾಸ್ಟರ್ ಲೋಹಿತ್, ಅಂದರೆ ಅಪ್ಪು ಅವರ ಧ್ವನಿಯಲ್ಲಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ ಈಗ ಮೂಡಿ ಬರ್ತಾ ಇರೋದು ಜಸ್ಟ್ ಫಾರ್ ಯೂ.

ಈ ಪ್ರೀತಿ ಎಂದೆಂದೂ ಜೊತೆಯಾಗೇ ಇರಲಿ, ಎಲ್ಲರಲ್ಲೂ ನಗ್ನಗಿಸ್ತಾ ಇರಲಿ ಅಂತ ಆಶಿಸ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನೆನಪಿರಲಿ, ಪ್ರತಿ ಮುಂಜಾವು ಹೊಸ ಭರವಸೆಯನ್ನೇ ಕೊಡುತ್ತೆ. ಅಂತಹ ಭರವಸೆ ಜೀವನಕ್ಕೆ ಬೆಳಕನ್ನ ನೀಡಲಿ ಅನ್ನೋದೇ ನಮ್ಮ ಆಸೆ. ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಜೋ ಜೋ ಜೋ ರಾಜಕುಮಾರ ಆಶಾ ಸುಂದರಿ ಚಿತ್ರದ ಗೀತೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿದೆ. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ, ಎಸ್ ದಕ್ಷಿಣಾಮೂರ್ತಿ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ ಈ ಹೊತ್ತಲ್ಲಿ ಮೂಡಿ ಬರ್ತಾ ಇದೆ. ಗೀತೆಯನ್ನ ಕೇಳ್ತಾ ಕೇಳ್ತಾ ಕನಸಿನ ಲೋಕಕ್ಕೆ ಜಾರಿ. ಸದಾ ಕೇಳ್ತಾರಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಇಷ್ಟು ಹೊತ್ತು ನಿಮ್ ಜೊತೆಯಾಗಿ ಮಾತಾಡ್ತಾ ನಾ ಇದ್ದೆ ನಿಮ್ಮ ಮಾಮತ. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರೀ.

0: ಇಲ್ಲಿವರೆಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮುಡಿಬಂದದ್ದಾಗಿತ್ತು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಮುಂದೆ ನಿಮ್ಮ ಜೊತೆಯಾಗುತ್ತೆ ಎಫ್ಎಂ ಗೋಲ್ಡ್ ನಾಳೆ ಬೆಳಗ್ಗೆ 5:53 ಅದಾದ ನಂತರ ಮತ್ತೆ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಹೀಗೆ ದಿನದ 24 ಕೂಡ ನಿಮಗಾಗಿ ಚಂದದ ಕಾರ್ಯಕ್ರಮಗಳನ್ನು ಹೊತ್ತು ತರುವ ಎಫ್ಎಂ ರೇನ್ಬೋ 101.3 ಮೆಗಾಹೆಡ್ಸ್ ಅನ್ನ ನೀವು ಕೇಳಿ ನಿಮ್ಮವರೆಗೂ ಕೇಳಿಸಿ. ಈ ಸಂಜೆಯಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾ ಇದ್ದೆ ನಿಮ್ಮ ಮಮತಾ. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರಿ.
1: Queries. But do remember that we do not address stock or company specific queries. You can call us on 2331-4444, 2331-0481 and 2371-7106. And of course, do prefix the code 011. I'm Sarabjit Kaur with my co-anchor Subodh Mishra.
2: Namaskar, Shrotaon. Karobari Khabron ke saath Market Mantra hazir hai. Aaj रविवार है और हर रविवार की तरह आज भी हम म्यूचुअल फंड से जुड़े आपके सवालों के जवाब देंगे. सवाल पूछने के लिए आप इन नंबरों पर फोन कर सकते हैं 2331-4444, 2371-0481 और 2371-7106. श्रोता इससे पहले स्टडी कोड 011 भी डायल करें. आज की खबरों पर चर्चा करने और श्रोताओं के सवालों के जवाब देने के लिए हमारे साथ स्टूडियो में म्यूचुअल फंड एक्सपर्ट आकार रस्तोगी. आकार, मार्केट मंत्र में आपका स्वागत है.
3: जी धन्यवाद.
2: पहले हेडलाइंस के साथ सरबजीत कौर.
1: Foreign portfolio investors turn net buyers after 4 months, infuse more than 15,000 crore rupees into Indian equities so far in July. Situation in West Asia intensifies as Iran once again shuts the Strait of Hormuz in response to United States' fresh airstrikes. And domestic investors to focus on macroeconomic data, first quarter corporate earnings results and geopolitical developments for Q's next week.
2: 4 महीने बाद विदेशी पोर्टफोलियो निवेशकों ने रुख बदला और इस महीने अब तक भारतीय